ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 15ನೇ ತಾರೀಕು ಶುಕ್ರವಾರ. ಸ್ಟುಡಿಯೋದಲ್ಲಿ ಈಗ ಸಮಯ 5:58:39. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಸುಜಾತ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳುವಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗಾಂಧಿ ಸ್ಮೃತಿ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ, 8:45 ಸುಮಧುರ, 9:00 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ವೈ ವಿ ಜನ್ಯ, ಸುಹಾನಿ ಹಾಗೂ ಧೀಮತ್ ಟಿ ಜನಿವಾರ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಚಿತ್ರಚೈತ್ರ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಾರಾ ಮೋಹನ್.

ಅವರ ವೀಣಾವಾದನ. ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ 12:05 ವನಿತಾ ವಿಹಾರ, ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ ಬಿತ್ತರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ್. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಗತಿಪಥ. ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.

0: ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು, ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
0: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಹಾಸನ ಎಫ್ಎಂ. ಸ್ಟುಡಿಯೋ ಸಮಯ 6:35:20. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಅವರ ಕವಿತೆ, ಹಾಡಿದ್ದಾರೆ ಎಸ್ ಕುಲಕರ್ಣಿ ಹಾಗೂ ರೇವತಿ ರಾಘವೇಂದ್ರ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಹವಾಮಾನ ಮುನ್ಸೂಚನೆ ಅನ್ನುವಂಥದ್ದು ಇವತ್ತು ಎಲ್ಲಾ ರಂಗಗಳಲ್ಲಿಯೂ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಕೃಷಿಯಲ್ಲಂತೂ ಹೆಚ್ಚು ಮಹತ್ವವನ್ನು ಹೊಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದರೆ, ಹವಾಮಾನ ಬದಲಾವಣೆ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಪ್ರತಿ ದಿನದ ಹವಾಮಾನವೂ ಕೂಡ ಕೃಷಿಕರಿಗೆ ಅತ್ಯಗತ್ಯವಾಗಿರುತ್ತೆ, ಬಹಳ ಮಹತ್ವವನ್ನು ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಭಾರತದ ಹವಾಮಾನ ಇಲಾಖೆ ಕಳೆದ 150 ವರ್ಷಗಳಿಂದ ಹವಾಮಾನ ಮುನ್ಸೂಚನೆಯನ್ನು ನೀಡ್ತಾ ಬಂದಿದೆ. ಜನವರಿ 15, 1875 ಪ್ರಾರಂಭವಾದಂತಹ ಭಾರತೀಯ ಹವಾಮಾನ ಇಲಾಖೆಗೆ ಜನವರಿ 15, 2025 ಬರೋಬ್ಬರಿ 150 ವರ್ಷಗಳು ತುಂಬಿದೆ. ರೈತ ಹವಾಮಾನದೊಂದಿಗೆ ಹೋರಾಡಲಿಕ್ಕೆ ಅಥವಾ ವಿರೋಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹವಾಮಾನದ ನಿಖರವಾದಂತಹ ಮಾಹಿತಿ ದೊರೆತರೆ ಆ ಹವಾಮಾನದ ಪರಿಸ್ಥಿತಿಗೆ ತಕ್ಕಂತೆ ಕೃಷಿ ನಿರ್ವಹಣಾ ಯೋಜನೆಗಳನ್ನು ರೂಪಿಸಿಕೊಂಡು ಸದುಪಯೋಗವನ್ನು ಮಾಡಿಕೊಳ್ಳಬಹುದು ಮತ್ತು ಬೆಳೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದ್ದರಿಂದ ಹವಾಮಾನ ಮುನ್ಸೂಚನೆಯ ನಿಖರ ಮಾಹಿತಿ ಅವಶ್ಯಕವಾಗಿದೆ. ರೈತರು ಲಾಭದಾಯಕ ಬೆಳೆ ಬೆಳೆಯಲಿಕ್ಕೆ ಪಾಲಿಸತಕ್ಕಂತಹ ಇತರೆ ತಾಂತ್ರಿಕ ಮತ್ತು ಆಧುನಿಕ ಪದ್ಧತಿಗಳ ಜೊತೆಗೆ ಬಹುಮುಖ್ಯ ಮಾರ್ಗ ಅಂತ ಹೇಳಿದರೆ ನಿಖರವಾದಂತಹ ಹವಾಮಾನದ ಮುನ್ಸೂಚನೆ. ಈ ನಿಟ್ಟಿನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಕೃಷಿಗೆ ಸಂಬಂಧಪಟ್ಟ ಹಾಗೆ 3 ಬಗೆಯ ಹವಾಮಾನ ಮುನ್ಸೂಚನೆಗಳನ್ನು ಪ್ರತಿನಿತ್ಯವೂ ಕೂಡ ನೀಡ್ತಾ ಇದೆ. ಅಲ್ಪಾವಧಿ ಹವಾಮಾನ ಮುನ್ಸೂಚನೆ, ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಹಾಗೂ ದೀರ್ಘಾವಧಿ ಹವಾಮಾನ ಮುನ್ಸೂಚನೆ. ಅಲ್ಪಾವಧಿ ಹವಾಮಾನ ಮುನ್ಸೂಚನೆ 1 ದಿವಸದಿಂದ ಮುಂದಿನ 3 ದಿವಸಗಳವರೆಗೆ ಇರುತ್ತೆ. ಇಲ್ಲಿ ತಾಪಮಾನ, ಮಳೆ, ಗಾಳಿಯ ವೇಗ ಮತ್ತು ಇತರ ಹವಾಮಾನದ ದತ್ತಾಂಶಗಳನ್ನು ಒಳಗೊಂಡ ಹಾಗೆ ದೈನಂದಿನ ಹವಾಮಾನವನ್ನು ನೀಡ್ತಾ ಹೋಗುತ್ತೆ. ಮಧ್ಯಮಾವಧಿ ಹವಾಮಾನ ಅಂತ ಹೇಳಿದರೆ ಇದು ಮುಂದಿನ 4-10 ದಿವಸಗಳವರೆಗೆ ಕೆಲವೊಂದು ಮುನ್ಸೂಚನೆಗಳನ್ನು ನೀಡಲಾಗುತ್ತೆ. ಇಲ್ಲಿ ತಾಪಮಾನದಲ್ಲಿನ ಬದಲಾವಣೆಗಳು, ಮಳೆ ಮತ್ತು ಚಂಡಮಾರುತ ಹಾಗೂ ಭಾರೀ ಮಳೆಯಂತಹ ಸಂಭಾವ್ಯ ಹವಾಮಾನದ ಅಪಾಯಗಳನ್ನು ಮುನ್ಸೂಚನೆಯ ರೀತಿಯಲ್ಲಿ ನೀಡ್ತಾ ಹೋಗಲಾಗುತ್ತೆ. ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ ಅಂತ ಹೇಳಿದರೆ ಇದು ಮುಂದಿನ 2 ವಾರಗಳು ಮತ್ತು ಅದಕ್ಕಿಂತಲೂ ಕೂಡ ಹೆಚ್ಚಿನ ದಿವಸಗಳ ಮುನ್ಸೂಚನೆಯನ್ನು ಇದು ಅವಲಂಬಿಸಿರುತ್ತೆ. ಮುಂಗಾರು ಋತುವಿನಲ್ಲಿ ಮಳೆಯ ಮಾದರಿಗಳನ್ನು ಊಹೆ ಮಾಡತಕ್ಕಂಥದ್ದು, ಬೇಸಿಗೆ ಹಾಗೂ ಚಳಿಗಾಲದಂತಹ ತೀವ್ರ ಋತುಗಳಲ್ಲಿ ತಾಪಮಾನದ ಮುನ್ಸೂಚನೆಗಳು ಸೇರಿದ ಹಾಗೆ ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆಗಳನ್ನು ಒದಗಿಸುತ್ತಾ ಹೋಗುತ್ತೆ. ಇದಲ್ಲದೆ ಮುಂದಿನ ಕೆಲವು ಗಂಟೆಗಳಲ್ಲಿ, ಅಂತ ಅಂದರೆ ಮುಂದಿನ 3-6 ಗಂಟೆಗಳವರೆಗೆ ಸ್ಥಳೀಯವಾಗಿ ಮತ್ತು ತಕ್ಷಣದ ಹವಾಮಾನ ಮುನ್ಸೂಚನೆಗಳನ್ನು ಕೂಡ ಒದಗಿಸಲಾಗುತ್ತೆ. ಇದು ವೇಗವಾಗಿ ಬದಲಾಗ್ತಾ ಇರತಕ್ಕಂತಹ ಹವಾಮಾನದ ಪರಿಸ್ಥಿತಿಗಳ ಬಗ್ಗೆ, ವಿಶೇಷವಾಗಿ ಗುಡುಗು ಸಹಿತ ಮಳೆ, ಭಾರೀ ಮಳೆ ಮತ್ತು ಬಲವಾದ ಗಾಳಿಯಂತಹ ತೀವ್ರ ಹವಾಮಾನ ಘಟನೆಗಳಿಗೆ ಸಂಬಂಧಿಸಿದ ನೈಜ ಸಮಯದ ಅಂಕಿ ಅಂಶಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಣಗೊಂಡಿರುತ್ತೆ. ಇದಲ್ಲದೆ ಸ್ಥಳೀಯ ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಆಧಾರಿತ ಸಲಹೆಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ರೈತರಿಗೆ ಮುಟ್ಟಿಸುವ ಪ್ರಯತ್ನದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಇವೆಲ್ಲವೂ ಕೂಡ ಜಂಟಿಯಾಗಿ ಮೇಘದೂತ ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ನನ್ನು ಹೊರತಂದಿದೆ. ಈ ಆಪ್ ರೈತರಿಗೆ ಮತ್ತು ಆಸಕ್ತ ಬಳಕೆದಾರರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಬಳಕೆದಾರ ಸ್ನೇಹಿ ರೂಪದಲ್ಲಿ ಅನುವನ್ನ ಮಾಡಿಕೊಟ್ಟಿದೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಅರ್ಚನಾ ಉಡುಪ ಅವರು ದನಿಯಲ್ಲಿರುವ ಪೂತಿ ನರಸಿಂಹಾಚಾರ್ ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳೋಣ.

ಇದುವರೆಗೂ ಭಾವಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಂದು ಮಧ್ಯಾಹ್ನ 12:35 ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ್. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಜಾಹೀರಾತು, ಆನಂತರ ಪ್ರದೇಶ ಸಮಾಚಾರ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
1: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
1: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
4: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ, ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6 ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ.

0: ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
1: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್, ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ, ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ ಎರಡು ಸೇರ್ಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ

0: ಪ್ರಮಾಣದಲ್ಲಿ ಬೆಳೀತದೆ, ಅದ್ರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ, ಇದ್ರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದಾರೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 102.2 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋ ಸಮಯ 7:15:46. ಭಾವಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೇಳಿ ವೃಂದಗಾನದಲ್ಲಿರುವ ವಿಕೃ ಗೋಕಾಕ್ ಅವರ ಭಾವರಚನೆ.

0: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರಿ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ 10-19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗಾಗಲೇ ತಿಳಿಸಿದ ಈ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
7: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
8: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
9: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
7: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
8: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
9: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
0: ಪ್ರೀತಿಯ ಕೆಳಗುರೆ, ಈ ಬೆಳಗ್ಗೆ 9:15 ಚಿತ್ರಚೈತ್ರ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 10:00 ಜ್ಞಾನದೀವಿಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಜಾಹೀರಾತು, ಆನಂತರ ಕನ್ನಡದಲ್ಲಿ ವಾರ್ತೆ.
10: ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
11: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026ರಿಂದ ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ದತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. May 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ ಪ್ರವಾಸ, ಇಂದು ಯುಎಇಗೆ ಭೇಟಿ, ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ಹಾಸನ ಎಫ್ಎಂ. ಸ್ಟುಡಿಯೋ ಸಮಯ 7:45:26. ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
6: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ 11:00 AM to 2:00 PM ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
5: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
3: ಕಾರ್ಯಕ್ರಮದ ಆರಂಭದಲ್ಲಿ ಡಾ ರಾಜ್ಕುಮಾರ್, ವಾಣಿ ಜೈರಾಮ್ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ಧ್ರುವತಾರೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸೂರು ರಸ್ತೆ ಕೆಐಎಡಿಬಿ ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
1: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
0: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಇ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನ ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಇ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬಲ್ಇ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನ ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
4: ಸಂವಿಧಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿರುವ ಯಾರಿವನು ಚಿತ್ರದ ಗೀತೆ. ಚೆ ಉದಯಶಂಕರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೂ ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ಮೌಲಾನ ಮಜರುಲ್ ಹಕ್ಕರು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪರೀಕ್ಷೆಗೆ ಓದುತ್ತಿದ್ದಾಗ ಅವರ ಪರಿಚಯ ನನಗೆ ಆಗಿತ್ತು. ಆನಂತರ ಅವರನ್ನ 1915ರಲ್ಲಿ ಬೊಂಬಾಯಿ ಕಾಂಗ್ರೆಸ್ಸಿನಲ್ಲಿ ನಾನು ನೋಡಿದ್ದೆ. ಆಗ ಅವರು ಮುಸ್ಲಿಂ ಲೀಗಿನ ಅಧ್ಯಕ್ಷರಾಗಿದ್ದರು. ಹಿಂದಿನ ಪರಿಚಯವನ್ನು ಮತ್ತೆ ಅವರು ಜ್ಞಾಪಿಸಿ ನಾನು ಪಾಟ್ನಾಕ್ಕೆ ಹೋದಾಗ ತಮ್ಮಲ್ಲೇ ಬಂದು ತಂಗಬೇಕೆಂದು ಆಹ್ವಾನಿಸಿದರು. ಆ ಆಹ್ವಾನವನ್ನು ನಾನು ನೆನಪಿಸಿಕೊಂಡು ನಾನು ಬಂದ ಉದ್ದೇಶವನ್ನು ತಿಳಿಸಿ ಅವರಿಗೆ ಒಂದು ಚೀಟಿಯನ್ನು ಕಳುಹಿಸಿದೆ. ಅವರು ಕೂಡಲೇ ಮೋಟಾರಿನಲ್ಲಿ ಬಂದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ನನ್ನನ್ನು ಬಲಾತ್ಕರಿಸಿದರು. ನಾನು ಅವರನ್ನು ವಂದಿಸಿ ಮೊದಲು ಹೊರಡುವ ರೈಲಿನಲ್ಲಿ ನನ್ನನ್ನು ನನ್ನ ಗಮ್ಯಸ್ಥಾನಕ್ಕೆ ಅಂದರೆ ಚಂಪಾರಣ್ಯಕ್ಕೆ ತಲುಪುವಂತೆ ಕಳುಹಿಸಬೇಕು ಎಂದು ಕೋರಿದೆ. ಹೊಸಬರಿಗೆ ರೈಲ್ವೆ ವೇಳಾಪಟ್ಟಿಯಿಂದ ಪ್ರಯೋಜನ ಇರಲಿಲ್ಲ. ಅವರು ರಾಜ್ಕುಮಾರ್ ಅವರೊಂದಿಗೆ ಮಾತನಾಡಿ ನಾನು ಮೊದಲು ಮುಜಾಫರ್ಪುರವನ್ನು ಸೇರಬೇಕೆಂದು ಹೇಳಿದರು. ಮುಜಾಫರ್ಪುರಕ್ಕೆ ಆ ಸಾಯಂಕಾಲವೇ ರೈಲು ಇತ್ತು. ಅವರು ನನ್ನನ್ನು ಅಲ್ಲಿಗೆ ಅದೇ ಸಂಜೆ ಕಳುಹಿಸಿಬಿಟ್ಟರು. ಪ್ರಿನ್ಸಿಪಲ್ ಕೃಪಲಾನಿಯವರು ಆಗ ಮುಜಫರ್ಪುರದಲ್ಲಿ ಇದ್ದರು. ಸಿಂಧ್ ಪ್ರದೇಶದ ಹೈದರಾಬಾದನ್ನ ಸಂದರ್ಶಿಸಿದ ಸಮಯದಿಂದ ಅವರು ನನಗೆ ಗೊತ್ತಿದ್ದರು. ಅವರ ಮಹತ್ವದ ತ್ಯಾಗ, ಸರಳ ಜೀವನ, ಅವರು ಕೊಡುತ್ತಿದ್ದ ಹಣದಿಂದ ತಾವು ಆಶ್ರಮವನ್ನು ನಡೆಸುತ್ತಿರುವುದು, ಇವೆಲ್ಲವನ್ನ ಚೋಯಿತ್ರಾಮ್ ಅವರು ನನಗೆ ತಿಳಿಸಿದ್ದರು. ಕೃಪಲಾನಿಯವರು ಮುಜಫರ್ಪುರದ ಸರ್ಕಾರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಆದರೆ ನಾನು ಅಲ್ಲಿ ಹೋದ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಅಲ್ಲಿಗೆ ಸೇರುವ ವಿಷಯವನ್ನ ಅವರಿಗೆ ತಿಳಿಸಿ ಒಂದು ತಾರನ್ನ ಕಳುಹಿಸಿದ್ದೆ. ಅವರು ಬಂದು ನನ್ನನ್ನು ರೈಲ್ವೆ ಸ್ಟೇಷನ್ನಲ್ಲಿ ಸಂಧಿಸಿದರು. ಆಗ ಅರ್ಧರಾತ್ರಿಯಾಗಿದ್ದರೂ ಅವರೊಂದಿಗೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಗುಂಪೇ ಇತ್ತು. ಅವರಿಗೆ ಸ್ವಂತ ವಾಸಸ್ಥಳ ಇರಲಿಲ್ಲ. ಅವರು ಪ್ರೊಫೆಸರ್ ಮಲ್ಕಾನಿಯವರ ಕೊಠಡಿಯಲ್ಲಿದ್ದರು. ಆದ್ದರಿಂದ ವಾಸ್ತವವಾಗಿ ನಾನು ಮಲ್ಕಾನಿಯವರ ಅತಿಥಿಯೇ ಆದೆ. ಆ ಕಾಲದಲ್ಲಿ ಸರ್ಕಾರಿ ಪ್ರೊಫೆಸರ್ ನನ್ನಂಥವರನ್ನ ಅತಿಥಿ ಮಾಡಿಕೊಳ್ಳುವುದು ಅಸಾಧಾರಣ ವಿಷಯವಾಗಿತ್ತು. ಪ್ರೊಫೆಸರ್ ಕೃಪಲಾನಿಯವರು ಬಿಹಾರದ, ಅದರಲ್ಲಿಯೂ ತಿರುಹತ್ ಭಾಗದ ಅತ್ಯಂತ ಶೋಚನೀಯ ಸ್ಥಿತಿಯನ್ನು ವಿವರಿಸಿ ನನ್ನ ಕಾರ್ಯ ಎಷ್ಟು ಕಷ್ಟ ಎಂಬುದನ್ನು ತಿಳಿ ಹೇಳಿದರು. ಅವರು ಬಿಹಾರಿಗಳೊಂದಿಗೆ ನಿಕಟ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದರು. ನಾನು ಬಿಹಾರಕ್ಕೆ ಹೋದ ಉದ್ದೇಶವನ್ನು ಅವರಿಗೆಲ್ಲ ಆಗಲೇ ತಿಳಿಸಿದ್ದರು. ಪ್ರಾತಃಕಾಲ ವಕೀಲರ ಸಣ್ಣ ವೃಂದವೊಂದು ನನ್ನನ್ನು ಭೇಟಿ ಮಾಡಿತು. ಅವರಲ್ಲಿ ರಾಮನವಮಿ ಪ್ರಸಾದ್ ಅವರ ನೆನಪು ಈಗಲೂ ಇದೆ. ಏಕೆಂದರೆ ಅವರ ಶ್ರದ್ಧೆ ವಿಶೇಷವಾಗಿ ನನ್ನ ಮನಸ್ಸಿಗೆ ಹಿಡಿಯಿತು. ಅವರು ಹೀಗೆಂದರು, ನೀವು ಮಾಡಬೇಕೆಂದು ಉದ್ದೇಶಿಸಿ ಬಂದಿರುವ ಕಾರ್ಯವನ್ನು ಇಲ್ಲಿ ಇದ್ದುಕೊಂಡು ಮಾಡುವುದು ಸಾಧ್ಯವಿಲ್ಲ. ನೀವು ಬಂದು ನಮ್ಮಲ್ಲಿ ಒಬ್ಬರಾಗಿ ಇರಬೇಕು. ಗಯಾಬಾಬು ಇಲ್ಲಿ ಪ್ರಸಿದ್ಧರಾದ ವಕೀಲರು. ನಾನು ಅವರ ಪರವಾಗಿ ನಿಮ್ಮನ್ನ ಅವರಲ್ಲಿ ಉಳಿಯಲು ಆಹ್ವಾನಿಸಲು ಬಂದಿದ್ದೇನೆ. ನಮಗೆಲ್ಲ ಸರ್ಕಾರವನ್ನು ಕಂಡರೆ ಭಯವೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ನಾವು ಮಾಡುತ್ತೇವೆ. ರಾಜ್ಕುಮಾರ್ ಶುಕ್ಲಾ ಅವರು ನಿಮಗೆ ಹೇಳಿರುವ ಅನೇಕ ವಿಷಯಗಳು ನಿಶ್ಚಯ. ಇಲ್ಲಿ ಇಂದು ನಮ್ಮ ಮುಖಂಡರು ಇಲ್ಲದಿರುವುದು ವಿಷಾದಕರವಾಗಿದೆ. ನಾನು ಇಬ್ಬರಿಗೂ, ಬ್ರಿಜ್ಕಿಶೋರ್ ಪ್ರಸಾದ್ ಮತ್ತು ರಾಜೇಂದ್ರ ಪ್ರಸಾದ್ ಅವರಿಗೆ ತಾರನ್ನ ಕಳುಹಿಸಿದ್ದೇನೆ. ಅವರು ಸಹ ಇಲ್ಲಿಗೆ ಬೇಗನೆ ಬರುವ ನಿರೀಕ್ಷೆ ಇದೆ. ನಿಮಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಅವರು ನಿಮಗೆ ತಿಳಿಸುವುದಲ್ಲದೆ ನಿಮಗೆ ತಕ್ಕ ಮಟ್ಟಿನ ಸಹಾಯವನ್ನು ಮಾಡುತ್ತಾರೆ. ದಯವಿಟ್ಟು ಗಯಾಬಾಬು ಅವರ ಮನೆಗೆ ಬನ್ನಿ ಎಂದರು. ಗಯಾಬಾಬು ಅವರಿಗೆ ಎಲ್ಲಿ ತೊಂದರೆಯಾಗುವುದು ಎಂದು ನಾನು ಹಿಂದೆಗಿದನಾದರೂ ಅವರ ಪ್ರಾರ್ಥನೆಯನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರು ನನ್ನ ಸಂಕೋಚವನ್ನು ಪರಿಹರಿಸಿದರು. ಆದ್ದರಿಂದ ನಾನು ಗಯಾಬಾಬು ಅವರ ಮನೆಗೆ ಹೋದೆ. ಅವರು, ಅವರ ಮನೆಯವರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡರು. ಆ ವೇಳೆಗೆ ದರ್ಭಂಗದಿಂದ ಬ್ರಿಜ್ಕಿಶೋರ್ ಬಾಬು ಅವರು, ಪುರಿಯಿಂದ ರಾಜೇಂದ್ರ ಬಾಬು ಅವರು ಹಿಂದಿರುಗಿದರು. ನಾನು ಲಕ್ನೋದಲ್ಲಿ ಸಂಧಿಸಿದ ಬಾಬು ಬ್ರಿಜ್ಕಿಶೋರ್ ಪ್ರಸಾದರೇ ಬೇರೆ, ಈ ಬ್ರಿಜ್ಕಿಶೋರ್ ಬಾಬುಗಳೇ ಬೇರೆ ಎನ್ನುವಂತಿತ್ತು. ಈ ಸಲ ಅವರು ತಮ್ಮ ಸರಳತೆ, ವಿನಯ, ಒಳ್ಳೆಯತನ ಮತ್ತು ಬಿಹಾರಿಗಳಿಗೆ ಸ್ವಾಭಾವಿಕವಾದ ಅಸಾಧಾರಣ ಶ್ರದ್ಧೆಯಿಂದ ನನ್ನನ್ನು ಆಕರ್ಷಿಸಿದರು. ಅದನ್ನು ನೋಡಿ ನಾನು ಆನಂದಗೊಂಡೆ. ಅವರ ವಿಷಯದಲ್ಲಿ ಬಿಹಾರಿನ ವಕೀಲರು
ಇರಿಸಿದ್ದಂತಹ ಮನ್ನಣೆ ನನಗೆ ಹಿತಕರ ಆಶ್ಚರ್ಯವಾಯಿತು. ಈ ಮಿತ್ರ ಮಂಡಳಿಯೊಂದಿಗೆ ನನಗೆ ಆಜೀವ ಪರ್ಯಂತ ಸ್ನೇಹ ಬಾಂಧವ್ಯ ಬೆಳೆಯುತ್ತಿರುವುದು ಭಾಸವಾಯಿತು. ಬ್ರಿಜ್ಕಿಶೋರ್ ಬಾಬು ಎಲ್ಲ ವಿಷಯವನ್ನ ನನಗೆ ತಿಳಿಸಿದರು. ಬಡ ರೈತರ ಮೊಕದ್ದಮೆಗಳನ್ನು ಹಿಡಿಯುವುದು ಅವರ ಪದ್ಧತಿಯಾಗಿತ್ತು. ನಾನು ಅಲ್ಲಿಗೆ ಹೋದಾಗ ಅಂತಹ ಎರಡು ಮೊಕದ್ದಮೆಗಳು ನಡೆಯುತ್ತಿದ್ದವು. ಯಾವ ಮೊಕದ್ದಮೆಯನ್ನಾದರೂ ಅವರು ಗೆದ್ದರೆ ಈ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದೆ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಅವರು ಈ ಸರಳ ರೈತರಿಂದ ಶುಲ್ಕವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಎಂದಲ್ಲ, ತಾವು ಶುಲ್ಕವನ್ನು ತೆಗೆದುಕೊಳ್ಳದಿದ್ದರೆ ತಮ್ಮ ಸಂಸಾರ ನಡೆಯುವುದಿಲ್ಲ, ತಾವು ಬಡವರಿಗೆ ಪರಿಣಾಮಕಾರಿಯಾದ ಸಹಾಯವನ್ನು ಮಾಡಲಾಗುವುದಿಲ್ಲ ಎಂಬುದು ಅವರ ನಂಬಿಕೆಯಾಗಿತ್ತು. ಅವರು ತೆಗೆದುಕೊಳ್ಳುತ್ತಿದ್ದ ಹಣವನ್ನು ಬಂಗಾಳದಲ್ಲಿಯೂ ಬಿಹಾರದಲ್ಲಿಯೂ ಬ್ಯಾರಿಸ್ಟರ್ ತೆಗೆದುಕೊಳ್ಳುತ್ತಿದ್ದ ಹಣದ ಮೊತ್ತವನ್ನು ನೋಡಿ ನನಗೆ ದಿಗ್ಭ್ರಮೆಯಾಯಿತು. ಇಂಥವರಿಗೆ ಅವರ ಅಭಿಪ್ರಾಯವನ್ನು ತಿಳಿಯಲು 10,000 ಕೊಟ್ಟೆವು ಎಂದು ಹೇಳಿದರು. ಯಾವ ಸಂದರ್ಭದಲ್ಲಿಯೂ ಅದು 4 ಅಂಕಿಗಳಿಗಿಂತ ಕಡಿಮೆ ಇರಲಿಲ್ಲ. ನಾನು ಇದಕ್ಕಾಗಿ ಒಳ್ಳೆಯ ಉದ್ದೇಶದಿಂದಲೇ ಅವರನ್ನು ಗದರಿಸಿದೆ. ಅವರು ಅದನ್ನು ತಪ್ಪಾಗಿ ಎಣಿಸಲಿಲ್ಲ. ನಾನು ಹೇಳಿದೆ, ಈ ಮೊಕದ್ದಮೆಗಳನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ನಾವು ನ್ಯಾಯಸ್ಥಾನಕ್ಕಾಗಿ ನ್ಯಾಯಕ್ಕಾಗಿ ಹೋಗಕೂಡದೆಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಇಂತಹ ಮೊಕದ್ದಮೆಗಳನ್ನು ನ್ಯಾಯಸ್ಥಾನಕ್ಕೆ ತೆಗೆದುಕೊಂಡು ಹೋದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ರೈತರು ದಬ್ಬಾಳಿಕೆಯಿಂದ ಅರೆದು ಹೋಗಿ ಇಷ್ಟು ಹೆದರಿರುವಾಗ ನ್ಯಾಯಸ್ಥಾನಗಳ ಉಪಯೋಗವಿಲ್ಲ. ಭಯದಿಂದ ಬಿಡುಗಡೆ ಹೊಂದುವುದೇ ಅವರಿಗೆ ನಿಜವಾದ ಪರಿಹಾರ. ತೀನ್ಖಾಟಿಯವನ್ನು ಬಿಹಾರದಿಂದ ಓಡಿಸುವವರೆಗೂ ನಾವು ಸುಮ್ಮನಾಗುವುದು ಸಾಧ್ಯವಿಲ್ಲ. ನಾನು ಇಲ್ಲಿಂದ 2 ದಿನಗಳಲ್ಲಿ ಹೋಗಲು ಸಾಧ್ಯವಾಗಬಹುದೆಂದು ಯೋಚನೆ ಮಾಡಿದ್ದೆ. ಆದರೆ ಕೆಲಸ ಮುಗಿಯಲು ಇನ್ನು 2 ವರ್ಷಗಳಾದರೂ ಆಗಬಹುದು ಎಂದು ಈಗ ನನಗೆ ಗೊತ್ತಾಗುತ್ತಿದೆ. ಅವಶ್ಯಕವಾದರೆ ನಾನು ಅಷ್ಟು ಕಾಲವನ್ನು ಇಲ್ಲೇ ಇರಲು ಸಿದ್ಧನಾಗಿದ್ದೇನೆ. ನಾನು ನನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತಿದ್ದೇನೆ. ಆದರೆ ನನಗೆ ಸಹಾಯ ಬೇಕು ಎಂದೆ. ಬ್ರಿಜ್ಕಿಶೋರ್ ಬಾಬು ಅವರು ಬಹು ಶಾಂತಚಿತ್ತರು, ಸ್ಥಿತಪ್ರಜ್ಞರೂ ಆಗಿದ್ದರು. ಅವರು ಶಾಂತವಾಗಿ, ನಮ್ಮಿಂದ ಆಗುವ ಸಹಾಯವನ್ನೆಲ್ಲ ನಾವು ಮಾಡುತ್ತೇವೆ, ಆದರೆ ನಿಮಗೆ ಬೇಕಾದ ಸಹಾಯ ಯಾವ ಬಗೆಯದು ಎಂಬುದನ್ನು ಹೇಳಿ ಎಂದರು. ನಾವು ಹೀಗೆ ಅರ್ಧರಾತ್ರಿಯವರೆಗೂ ಮಾತನಾಡುತ್ತಾ ಕುಳಿತೆವು. ನಾನು ಅವರಿಗೆ ಹೀಗೆಂದೆ, ನಿಮ್ಮ ಕಾನೂನು ಜ್ಞಾನ ನನಗೆ ಉಪಯೋಗವಿಲ್ಲ. ನನಗೆ ಗುಮಾಸ್ತರು ಬೇಕು, ದ್ವಿಭಾಷಿಗಳು ಬೇಕು. ಜೈಲಿಗೆ ಹೋಗುವುದು ಅವಶ್ಯಕವಾಗಬಹುದು. ಆ ಅಪಾಯವನ್ನು ನೀವು ಎದುರಿಸುವುದು ನನಗೆ ಇಷ್ಟ. ಆದರೆ ನಿಮ್ಮ ಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡಿ. ನೀವೆಲ್ಲ ಗುಮಾಸ್ತರಾಗಿ ನಿಮ್ಮ ಕಸುಬುಗಳನ್ನು ಅನಿರ್ದಿಷ್ಟ ಕಾಲದವರೆಗೆ ಬಿಟ್ಟಿರುವುದು ಸಣ್ಣ ವಿಷಯವೇನಲ್ಲ. ಸ್ಥಳದ ಹಿಂದಿಯನ್ನ ಅರ್ಥ ಮಾಡಿಕೊಳ್ಳುವುದು ನನಗೆ ಕಷ್ಟವಾಗಿದೆ. ಉರ್ದುವಿನಲ್ಲಿ ಬರೆದದ್ದನ್ನ ಓದಲು ನನಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ಪ್ರೇಮದಿಂದಲೂ ಸೇವಾಬುದ್ಧಿಯಿಂದಲೂ ಮಾಡಬೇಕು ಎಂದೆ. ಬ್ರಿಜ್ಕಿಶೋರ್ ಬಾಬು ಅವರು ನಾನು ಹೇಳಿದ್ದನ್ನ ತತ್ಕ್ಷಣ ಅರ್ಥ ಮಾಡಿಕೊಂಡರು. ಅವರು ನನ್ನನ್ನು ತಮ್ಮ ಮಿತ್ರರ ಸರದಿಯ ಮೇಲೆ ಪಾಟಿ ಸವಾಲು ಮಾಡಿದರು. ನಾನು ಹೇಳಿದ್ದರ ಪರಿಣಾಮವನ್ನು ತಿಳಿದುಕೊಳ್ಳಲು ಅವರು ಪ್ರಯತ್ನಿಸಿದರು. ಅವರ ಸೇವೆ ನನಗೆ ಎಷ್ಟು ಕಾಲ ಬೇಕು, ಎಷ್ಟು ಜನ ಕೆಲಸಗಾರರು ಬೇಕು, ಅವರು ಸರದಿಯ ಮೇಲೆ ಕೆಲಸ ಮಾಡಿದರೆ ಸಾಕೆ, ಇವೆಲ್ಲವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸಿದರು. ಆನಂತರ ಅವರು ವಕೀಲರನ್ನ, ನಿಮ್ಮ ತ್ಯಾಗಶಕ್ತಿ ಎಷ್ಟಿದೆ ಎಂದು ಪ್ರಶ್ನೆ ಮಾಡಿದರು. ಕೊನೆಯಲ್ಲಿ ಅವರು ನನಗೆ ಈ ಆಶ್ವಾಸನೆಯನ್ನು ಕೊಟ್ಟರು, ನಮ್ಮಲ್ಲಿ ಇಂತಿಂಥವರು, ಇಷ್ಟು ಜನ ನೀವು ಹೇಳುವ ಕೆಲಸವನ್ನು ಮಾಡುತ್ತೇವೆ, ಕೆಲವರು ಅವಶ್ಯಕವಾದಷ್ಟು ಕಾಲ ನಿಮ್ಮ ಜೊತೆಯಲ್ಲಿಯೇ ಇರುತ್ತೇವೆ, ಸೆರೆವಾಸವನ್ನು ಒಗ್ಗಿಸಿಕೊಳ್ಳುವುದು ನಮಗೆ ಹೊಸ ವಿಚಾರ, ಅದನ್ನು ಸಹ ಮೈಗೂಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡುತ್ತೇವೆ ಎಂದರು.

102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋ ಸಮಯ 8:45:18. ಕಾರ್ಯಕ್ರಮ ಸುಮಧುರ. ಆರಂಭದಲ್ಲಿ ಕೇಳಿ ಪುರಂದರದಾಸರ ರಚನೆಯ ಭಕ್ತಿಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ್. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆಯೇ.

0: ಇದುವರೆಗೂ ಸುಮಧುರ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಕೇಂದ್ರ ಸ್ಟುಡಿಯೋ ಸಮಯ 9:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಅಚ್ಚರಿಯ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ವೈವಿ ಜನ್ಯ, ಸುಹಾನಿ ಹಾಗೂ ಧೀಮಂತ್ ಟಿ ಜನಿವಾರ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರತಕ್ಕಂತಹ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಭ್ಯಾಸವನ್ನು ಮಾಡಿ 90%+ ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ಹೇಗೆ ಓದಿದ್ರು, ಅವರ ಶಿಕ್ಷಕರು ಹೇಗೆ ತರಬೇತಿಯನ್ನು ನೀಡಿದ್ರು, ಮನೆಯಲ್ಲಿ ಪೋಷಕರು ಹೇಗೆ ಅವ್ರಿಗೆ ಒಂದು ಎನ್ಕರೇಜನ್ನು ಕೊಡ್ತಾ ಇದ್ರು, ಓದುವುದರ ಜೊತೆಗೆ ಬೇರೆಲ್ಲ ಚಟುವಟಿಕೆಗಳನ್ನು ಮಾಡಿಕೊಂಡು ಅವರು ಓದಿ ಇಷ್ಟು ಮಟ್ಟದ ಒಂದು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಇವತ್ತು ಅವರಿಂದ ನಾವು ಕೇಳಿ ತಿಳಿದುಕೊಳ್ಳೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು ವೈವಿ ಜನ್ಯ, 97% ಪಡೆದುಕೊಂಡಿರತಕ್ಕಂತಹ ಹುಡುಗಿ. ಜನ್ಯಿಂಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರ ಜೊತೆಗೆ ಸುಹಾನಿ, 96% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ಹುಡುಗಿ. ಸುಹಾನಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಸರ್.
3: ಇವರ ಜೊತೆಗೆ ಧೀಮಂತ್ ಟಿ ಜನಿವಾರ, ಇವರು 92 ಅಂಕಗಳನ್ನು ಪಡೆದುಕೊಂಡಿರತಕ್ಕಂಥವ್ರು. ಇವರು ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ ಯು ಸರ್.
3: ಹೇಗೆ ಇಷ್ಟೊಂದು ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಜನ್ನಿಂಗೆ ಸಾಧ್ಯ ಆಯಿತು?
6: ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲ್ ಕಡೆಯಿಂದ ಫ್ಯಾಕಲ್ಟಿ ತುಂಬಾ ಚೆನ್ನಾಗಿತ್ತು. ನಮ್ಮ ಟೀಚರ್ಸ್ ಎಲ್ಲ ದೇ ಡಿಡ್ ಅ ಗ್ರೇಟ್ ಜಾಬ್ ಇನ್ ಟೀಚಿಂಗ್ ಅಸ್. ನಮ್ಗೇನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಮತ್ತೆ ನಾವು ಸೆಲ್ಫ್ ಸ್ಟಡಿ ಮಾಡ್ತಿದ್ವಿ. ನಮ್ಮ ಎಫರ್ಟ್ಸ್ ತುಂಬಾ ಇದೆ, ಟೀಚರ್ಸ್ ಕಡೆಯಿಂದನೂ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಅವರು.
3: ಎಷ್ಟು ಅಂಕಗಳನ್ನು ಪಡ್ಕೋಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಇತ್ತು?
6: ಆತರ ಏನು ಟಾರ್ಗೆಟ್ ಇಟ್ಕೊಂಡಿರ್ಲಿಲ್ಲ. ಹೈಯೆಸ್ಟ್ ಪಾಸಿಬಲ್ ಏನ್ ಆಗುತ್ತೆ ಅದನ್ನ ಅಚೀವ್ ಮಾಡೋಣ ಅಂತ ಇತ್ತು ಅಷ್ಟೇ. ಏನ್ ಟಾರ್ಗೆಟ್ ಅಂತ ಏನು
3: ಇರ್ಲಿಲ್ಲ. ಈಗ 97% ಬಂತಲ್ಲ, ಅದು ತೃಪ್ತಿ ಆಯ್ತಾ?
6: ಆಗಿದೆ, ಬಟ್ ಇನ್ನು ತೆಗಿಬೋದಿತ್ತು ಅಂತ
3: ಅನ್ಸುತ್ತೆ. ಯಾಕೆ ಮಿಸ್ ಆಯ್ತು ಇನ್ನು 3%?
6: ಮಿಸ್ಟೇಕ್ಸ್ ಆಗಿದೆ ತುಂಬಾ, ಮ್ಯಾಥ್ ಅಲ್ಲಿ, ಫಿಸಿಕ್ಸ್ ಅಲ್ಲಿ. ಫಿಸಿಕ್ಸ್ ಕಷ್ಟ ಆಯ್ತು ಸ್ವಲ್ಪ, ಅದ್ರಲ್ಲೆಲ್ಲ ಹೋಗಿದೆ,
3: ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಆದ್ರೇನ್ ತೊಂದರೆ ಇಲ್ಲ ಅಲ್ವಾ?
6: ಇಲ್ಲ,
3: ಕಂಫರ್ಟಬಲ್ ಆಗಿದ್ದೀರಾ. ಸುಹಾನಿ, ಎಷ್ಟಿತ್ತು ನಿಮ್ಮ ಒಂದು ಟಾರ್ಗೆಟ್?
6: ನನಗೆ 98 ತೆಗಿಬೇಕಂತ ಇಷ್ಟ ಆಯ್ತು. ನಂಗೆ 98 ನಂಬರ್ ತುಂಬಾ ಇಷ್ಟ ಆಗಿತ್ತು.
3: ಹೌದಾ? ಯಾಕೆ 98 ಇಷ್ಟ?
6: ಗೊತ್ತಿಲ್ಲ, 99 ಬೇಡ, 97 ಬೇಡ, 98 ಇಷ್ಟ ಆಗಿತ್ತು.
3: 9 ಇಷ್ಟನ 8 ಇಷ್ಟನ?
6: 8.
3: ಮತ್ತೆ 80+ ಕೇಳಲಿಲ್ಲ ಅಲ್ವಾ? 90+ ಆಗ್ಬೇಕು, ಅದ್ರಲ್ಲಿ 8 ಇರ್ಬೇಕು. ಹಾ ಹಾ ಹಾ. ಓದು ಇದೆಲ್ಲ

0: ಅರ್ಥ ಆಗ್ತಾ ಇತ್ತು.
1: ಅರ್ಥ ಆಗ್ತಾ ಇತ್ತು ಮತ್ತೇನು ನೋ ಡೌಟ್ಸ್
0: ಅಂದ್ರೆ ಡೌಟ್ಸ್ ಬರಕಿನ್ ಮುಂಚೆನೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು, ಬಂದ್ರು ಬೇಗನೆ ಕ್ಲಿಯರ್ ಮಾಡ್ತಾ
1: ಇದ್ರು. ಧೀಮಂತ್ಗೆ 92% ಸಾಕಾಯ್ತಾ?
2: ಅನ್ಕೊಂಡಿದ್ದ ಜಾಸ್ತಿನೇ ಬಂದಿತ್ತು.
1: ಹೌದಾ? ಎಷ್ಟು ಅನ್ಕೊಂಡಿದ್ದು?
2: 90+ ಬರೋದು ಅನ್ಕೊಂಡಿದ್ದೆ.
1: 90+ ಬಂತು. 92 ಆಯ್ತಲ್ಲ, 90 ಬಂದಿದ್ರೆ ಬೇಜಾರಾಗ್ತಿತ್ತೇನೋ ಅಲ್ವಾ?
2: ಇಲ್ಲ, 85 ಮೇಲ್ ಬಂದಿದ್ರೆ ತುಂಬಾ ಖುಷಿ ಆಗಿತ್ತು, ಯಾಕೆಂದ್ರೆ ICSE ಸಿಲೆಬಸ್ ಅಲ್ಲಿ ಅಷ್ಟೇ ಗ್ರೇಟ್ ಅಲ್ವಾ ಅಂತಾರಲ್ಲ.
1: ಹೌದು, ICSE ಸ್ವಲ್ಪ ಕಷ್ಟ ಅಂತ ಹೇಳಿ ಹೇಳ್ತಾರಲ್ವಾ, ಅದನ್ನ ಹೆಂಗೆ ಸುಲಭ ಮಾಡ್ಕೊಂಡ್ರಿ ನೀವು?
2: ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ, ಅಷ್ಟೊಂದು ಫ್ರೆಂಡ್ಲಿ. ICSE ಅಂದ್ರೆ ಕಷ್ಟ ಏನು ಅನ್ಸಲ್ಲ, ಸ್ಟೇಟ್ಗಿಂತ ಒಂಥರ ಈಸಿನೇ ಅನ್ಸುತ್ತೆ ಬರೀಬೇಕಾದ್ರೆ, ಓದ್ಬೇಕಾರೆ ಎಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಸ್ಕೂಲ್ ಕಡೆಯಿಂದ ಎಲ್ಲ,
1: ಹಂಗಾಗಿ ಅದು ಈಸಿ ಆಯ್ತು. ಪರೀಕ್ಷೆಗೆ ಅಂತ ಹೇಳಿ ಹೇಗೆ ತಯಾರಿ ನಡೆಸಿದ್ದು ಜನ್ಯ?
3: ಸರ್, ಹೇಳಬೇಕು ಅಂತಂದ್ರೆ, ನಾವು ನಮ್ಮ ಸ್ಕೂಲಲ್ಲಿ ಈವ್ನಿಂಗ್ ಕ್ಲಾಸಸ್ ಇರ್ತಿತ್ತು, ಅಲ್ಲಿ ನಾವು ಸೆಲ್ಫ್ ಸ್ಟಡಿ ಮಾಡ್ತಿದ್ವಿ, ಮತ್ತೆ ದಿನಕ್ಕೆ ಈ ಸಬ್ಜೆಕ್ಟ್ ಅಂತ ಇರ್ತಿತ್ತು. ತುಂಬಾ ಜನ ಅಟೆಂಡ್ ಮಾಡ್ತಿದ್ರು, ಅಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ಅಲ್ಲಿ ಟೀಚರ್ಸ್ನ ಕೇಳ್ತಿದ್ವಿ, ಆ ಥರ ಎಲ್ಲ ಆಗ್ತಿತ್ತು. ಇಲ್ಲ ಅಂತಂದ್ರೆ ಮನೇಲಿ ಹೋಗಿ ಓದ್ತಿದ್ವಿ ಎಲ್ಲರೂ. ನಾವು ಮೊದಲಿಂದನೂ ICSEಲಿ ಓದ್ಕೊಂಬಂದವರಲ್ವಾ, ಸೊ ಅಷ್ಟೊಂದೇನು ಕಷ್ಟ ಅನಿಸ್ಲಿಲ್ಲ. ಟೆಂತ್ ಹೇಳ್ಬೇಕಂದ್ರೆ 9th-10th ಇನ್ನೇನು ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ಇತ್ತು. ಪ್ರಾಕ್ಟಿಸ್ ಬುಕ್ಸ್, ಗೈಡ್ ಬುಕ್ಸ್ ಎಲ್ಲ ಇರ್ತಿರ್ತಾರ, ಅದನ್ನೆಲ್ಲ ಸಾಲ್ವ್ ಮಾಡಿ, ಅಷ್ಟೊಂದೇನು ಕಷ್ಟ ಅನಿಸ್ಲಿಲ್ಲ. ಪ್ರಿಪ್ರೇಷನ್ ಎಲ್ಲ
1: ಮನೆಗಿಂತಲೂ ಶಾಲೆಯಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದಿತ್ತಲ್ಲ, ಅಲ್ಲಿ ಓದಕ್ಕೆ ಟೈಮ್ ಎಲ್ಲ ಸಿಗ್ತಾ ಇತ್ತಾ?
3: ಮೋಸ್ಟ್ ಆಫ್ ದಿ ಡೇ ಓದ್ತಿದ್ವಿ, ಮತ್ತೆ ನಮ್ಗೆ ಆಟ ಆಡಕ್ಕೂ ಟೈಮ್ ಇರ್ತಿತ್ತು, 1 hour 1.5 hour ಎಲ್ಲ, ಮತ್ತೆ ರಿಫ್ರೆಶ್ಮೆಂಟ್ಗೆ ಅಂತಾನು ಬ್ರೇಕ್ಸ್ ಕೊಡ್ತಿದ್ರು, ಸೊ ಯಾವತ್ತು ಜಾಸ್ತಿ ಸ್ಟ್ರೆಸ್ ಆಗ್ತಿತ್ತು ಅಂತೇನಿರ್ಲಿಲ್ಲ, ಎಲ್ಲ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಔಟ್ ಆಗ್ತಿತ್ತು.
1: ಯಾವ ಸಬ್ಜೆಕ್ಟ್ ಇಷ್ಟ?
3: ಎಲ್ಲದೂ
1: ಇಷ್ಟ. ಈಕ್ವಲ್ ಆಗಿ ಇಷ್ಟ?
3: ಈಕ್ವಲ್ ಆಗಿ ಇಷ್ಟ.
1: ಸುಹಾನಿಗೆ ಯಾವ ಸಬ್ಜೆಕ್ಟ್ ಇಷ್ಟ?
0: ನನಗೆ ಮ್ಯಾಥ್ಸ್ ಇಷ್ಟ, ಅದು ದೀಪಾ ಮಾಮ ಅಂತ ಒಬ್ರು ಇದಾರೆ, ಅವ್ರು ಬಂದ್ಮೇಲೆ ಮ್ಯಾಥ್ಸ್ ಇನ್ನ ತುಂಬಾ ಇಷ್ಟ.
1: ಓಹೋ, ಇನ್ನೂ ಹೆಚ್ಚು ಇಷ್ಟ ಆಗ್ಬಿಡ್ತು.
0: ಅಂದ್ರೆ ಮುಂಚೆ ಇರ್ಬೇಕಾದ್ರೆ ಅಂದ್ರೆ ಸ್ವಲ್ಪ ಅಯ್ಯೋ ಮ್ಯಾಥ್ಸ್ ಅಂತ ಇತ್ತು, ಆಮೇಲೆ ಈಗ ಲಾಸ್ಟ್ ಅಷ್ಟಿಗೆ ಮ್ಯಾಥ್ಸ್ ಜಾಸ್ತಿ ಇಷ್ಟ ಆಯ್ತು.
1: ಜಾಸ್ತಿ ಇಷ್ಟ ಆಯ್ತು, ಯಾಕಂದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತಲ್ಲ ಅದ್ರಲ್ಲಿ. ಅದ್ರಲ್ಲಿ ಎಷ್ಟು ಬಂತು ಮಾರ್ಕ್ಸ್?
0: 95
1: ಏಟ್ ಸಿಗ್ಲೇ ಇಲ್ವಲ್ಲ ಕೊನೆಗೂ, 8 ಟ್ರೈ ಮಾಡ್ಬೇಕಿತ್ತಲ್ವಾ? 98 ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಮನೆಯಲ್ಲೆಲ್ಲ ಓದ್ತಾರಲ್ಲ ಸುಹಾನಿ?
0: ಅಂದ್ರೆ ಮನೇಲಿ ಓದ್ತಾ ಇದ್ದೆ ಕಡಿಮೆ, ಪ್ರಿಪ್ರೇಟರಿ ಟೈಮಲ್ಲಿ ಓದಿದ್ದು ಜಾಸ್ತಿ.
1: ಶಾಲೆಯಲ್ಲಿ ಧೀಮಂತ್ ಟೀಚರ್ಸ್ ಎಲ್ಲ ಹೇಗೆ ಪಾಠ ಮಾಡ್ತಾ ಇದ್ರು, ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಾ ಇತ್ತು?
2: ಟೀಚರ್ಸ್ ಎಲ್ಲರೂ ಚೆನ್ನಾಗೇ ಪಾಠ ಮಾಡ್ತಿದ್ರು, ಡೌಟ್ ಏನಾದ್ರು ಕೇಳ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಅದೇ ತರ ಎಕ್ಸ್ಪ್ಲೈನ್ ಮಾಡೋರು. ಟೀಚರ್ಸ್ ಏನಾದ್ರು ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಚಂದ್ರಶೇಖರ್ ಸರ್ ಹತ್ರ ಹೋಗ್ತಿದ್ವಿ, ಅವ್ರ ಹತ್ರ ಏನೇ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ನಡೆದ್ರೆ ಕರೆಕ್ಟ್ ಆಗಿ ಅದೇ ಟೈಮಿಗೆ ಸಾಲ್ವ್ ಮಾಡ್ತಾರೆ, ಮೀಟಿಂಗ್ ಕರ್ಕೊಂಡು ಸಂಜೆ ಹೊತ್ತು.
1: ಅವ್ರ ಡಾಕ್ಟರ್ ಇದ್ದಂಗಲ್ವಾ, ಅದಕ್ಕೆ ಎಲ್ಲದನ್ನು ಸಾಲ್ವ್ ಮಾಡ್ತಿದ್ರು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು.
2: ನಮ್ಗೂ ಏನು ತೊಂದರೆ ಆಗದೇ ತರ ಎಲ್ಲಾನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಿದ್ರು.
1: ಮನೆಯಲ್ಲೆಲ್ಲ ಹೇಗೆ ಓದ್ತಾ ಇದ್ದೆ, ಎಷ್ಟು ಸಮಯ ವ್ಯಯ ಆಗ್ತಿತ್ತು ಓದ್ಲಿಕ್ಕೆ?
2: ಈಗ ಏನೇನು ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ ಅದ್ರ ಮನೇಲಿ ಹೋಗಿ ಸಾಲ್ವ್ ಮಾಡ್ತಿದ್ದೆ, ಅದಾದ್ಮೇಲೆ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಸ್ಕೂಲಿಗೆ ಬರ್ತಿದ್ದೆ ಅಷ್ಟೇ. ಸ್ಕೂಲಲ್ಲಿ ಅವರೆಲ್ಲವನ್ನು ಮುಗಿಸಿರೋರು.
1: ಸ್ಕೂಲಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೂರಂತದ್ದು ಒಂದಷ್ಟು ಕಷ್ಟ, ನೀವೆಲ್ಲ ಹೇಗೆ ಕಾನ್ಸಂಟ್ರೇಟ್ ಮಾಡಿ ಕೂರ್ತಾ ಇದ್ರಿ ಸುಹಾನಿ, ಹೇಳ್ಬೇಕಂದ್ರೆ ಅಷ್ಟೇ ಅಲ್ವಾ ನಿಮ್ಮ ಓದು?
0: ಇಲ್ಲ, ಅವ್ರು ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡೋದ್ ಕೇಳ್ತಿದ್ರೆ ಅದಾದಾಗ ಅದೇ ಫೋಕಸ್ ಮಾಡ್ಬೇಕಂತ ನಮ್ಗೆ ಅನ್ಸೋದು. ಅಕ್ಕಪಕ್ಕ ಮಾತಾಡ್ತಾ ಇದ್ರು, ಕಿವಿ ಅಲ್ಲೇ ಇರ್ತಾ ಇತ್ತು ನಮ್ದು, ಕೇಳಿಸ್ಕೊಳ್ತಿದ್ವಿ.
1: ಕೇಳಿಸ್ಕೊಂಡು ಅದನ್ನ ಮನಸ್ಸಿನಲ್ಲಿ ಒಳಗಡೆ ತಗೋಬೇಕು, ಅದನ್ನ ಮರಿಬಾರ್ದು ಅಲ್ವಾ? ಮರ್ತೋಗ್ತಾ ಇರ್ಲಿಲ್ಲ ಸುಹಾನಿಗೆ?
0: ಇಲ್ಲ, ಮರ್ತೋಗ್ತಿತ್ತು. ಮತ್ತೆ ಮನೆ ಒಂದ್ಸಲಿ ಬಂದಾಗ ಹಂಗೆ ಒಂದ್ಸಲಿ ಬುಕ್ ಅನ್ನ ಪೇಜ್ ತಿರುಗ್ಸ್ ನೋಡಿದಾಗ ನೆನ್ಪ್ ಬರೋದು. ಇಲ್ಲ,
1: ಬರೀ ತಿರುಗ್ಸ್ ನೋಡಿದ್ರೆ ಸಾಕ ಅಥವಾ ಓದ್ಬೇಕ?
0: ಓದ್ಬೇಕು, ಆದ್ರೆ ನಾನು ಸ್ವಲ್ಪ
1: ಅಷ್ಟು ಓದ್ತಾ ಇರ್ಲಿಲ್ಲ, ಸುಮ್ನೆ ಜಸ್ಟ್ ನೋಡ್ಬಿಟ್ರೆ ಅದು ಒಂಥರ ಹಂಗೇನೆ. ಈಗ ಹೆಂಗೆ ಅಂತ ಹೇಳಿದ್ರೆ, ಈ ಚಿತ್ರಗಳನ್ನ ಮನಸ್ಸಿನಲ್ಲಿ ನಾವು ಇಟ್ಕೊಂಡಾಗ ಚಿತ್ರ ಬಂದ ತಕ್ಷಣ ನಮ್ಗೆ ಹೆಂಗೆಲ್ಲ ನೆನಪಾಗುತ್ತೋ ಆ ಥರ ಮಾಡ್ಕೊಳ್ಳೋದು ಹೆಂಗೆ ಸುಹಾನಿ ಅಂತ ಅಂದ್ರೆ, ಬರೀ ಈಗ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನ ಬರ್ಕೊಂಡು ಅಂಡರ್ಲೈನ್ ಮಾಡ್ಕೊಂಡು ಅದು ನೋಡಿದ ತಕ್ಷಣ ನೆನಪಿಗೆ ಬರ್ಬೇಕು, ಅದನ್ನ ಹೆಂಗೆ
0: ಮಾಡ್ಕೊಳ್ಳೋದು?
1: ಮಾಡ್ಕೊಳ್ತಾ ಇದ್ರಿ ನೀವು?
0: ನಾನು ಅಂದ್ರೆ ಫುಲ್ ಡೆಕೋರೇಟಿವ್ ಆಗಿ ನೋಡಿದ ತಕ್ಷಣ ಎಲ್ಲ ಪಟ ಪಟ ನೆನ್ಪು ಬರ್ಬೇಕು.
1: ಅದು ಅದು ಡೆಕೋರೇಟಿವ್ ಆಗಿ ಅಂದ್ರೆ ಹೆಂಗೆ ಅಂತ ಹೇಳ್ಬೋದಾ?
0: ಅದೇ ಡಯಾಗ್ರಾಮ್ಸ್ ಎಲ್ಲ ಬಿಡಿಸ್ಬಿಟ್ಟು ಪಿಕ್ಚರ್ಸ್ ಹಾಕಿ ಎಲ್ಲ ಹೈಲೈಟ್ ಮಾಡ್ಕೊಂಡು, ಅಂದ್ರೆ ಇಂಪಾರ್ಟೆಂಟ್ ಎಲ್ಲ ನೋಡಿದ ತಕ್ಷಣ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಎಲ್ಲ ನೆನ್ಪು ಬರ್ಬೇಕು.
1: ನಾರ್ಮಲ್ ಆಗಿ ಬರ್ಕೊಂಡ್ರೆ ನೆನಪಿರೋದಿಲ್ಲ,
0: ನಾರ್ಮಲ್ ಆಗಿದ್ರೆ ಓದ್ಬೇಕು ಅಂತಾನೆ ಅನ್ಸಲ್ಲ.
1: ಹೌದಲ್ಲ, ಈಗ ಡೆಕೋರೇಟಿವ್ ಆಗಿ ಬರ್ಕೊಳ್ಳೋ ಅಂತದನ್ನ ಯಾರು ಕಲ್ಸ್ಕೊಟ್ಟಿದ್ದು ನಿಮಗೆ?
0: ಟೀಚರ್ಸ್ ಸ್ಕೂಲ್ ಅಲ್ಲಿ ಚಾರ್ಟ್ ಎಲ್ಲ ಮಾಡಿಸ್ತಾ ಇದ್ರು, ಕೆಮಿಸ್ಟ್ರಿ ಎಲ್ಲ ರಿಯಾಕ್ಷನ್ಸ್ ಎಲ್ಲ ನೋಡಿದ ತಕ್ಷಣ ಅದನ್ನೆಲ್ಲ ಗೋಡೆ ಮೇಲೆ ರೂಮ್ ಅಲ್ಲಿ, ಆಮೇಲೆ ಮ್ಯಾಥ್ಸ್ ಫಾರ್ಮುಲಾ ಎಲ್ಲ ಡೈಲಿ ನೋಡ್ತಾ ಇದ್ರೆ ನೆನಪಿರ್ಲಿ ಅಂತ
1: ಅದನ್ನೆಲ್ಲ ಫಾಲೋ ಮಾಡಿದ್ರಿ ನೀವು ಅಲ್ವಾ? ಜನ್ಯನು ಹಂಗೆ ಮಾಡ್ಕೊಳ್ತಿದ್ದ ನೋಟ್ಸ್ನ?
3: ಅಂದ್ರೆ ಅಷ್ಟು ಟೈಮ್ ಇರ್ಲಿಲ್ಲ ಸರ್, ಬಟ್ ನೋಟ್ಸ್ ಮಾಡ್ತಿದ್ವಿ. ಒಬ್ಬೊಬ್ರು ಒಂದೊಂದ್ ತರ ಕಲಿತಾರೆ, ವಿಜುವಲ್ ಲರ್ನರ್ಸ್ ಇರ್ತಾರೆ, ಕೇಳಿಸ್ಕೊಂಡ್

0: ಕಲಿಯೋರು ಇರ್ತಾರೆ,
1: ಹೌದು.
0: ನೋಟ್ ಕಲಿಯೋರು ಇರ್ತಾರೆ, ಮತ್ತೆ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಿ ಕಲಿಯೋರು ಇರ್ತಾರೆ. ಸೊ ಬೇರೆ ಬೇರೆ ತರದವ್ರು ಇರ್ತಾರೆ, ಯಾರ್ಯಾರಿಗೆ ಏನೇನು ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಅವ್ರು ಕಲಿಬೇಕು.
1: ಟೀಚರ್ಸ್ ಪಾಠ ಮಾಡೋ ಅಂತದ್ದು ಎಲ್ಲರಿಗೂ ಇಷ್ಟ ಆಗ್ತಾ ನಿಮ್ಗೆ ದಿಮಂತ್ ಎಲ್ಲ ಅರ್ಥ
2: ಚೆನ್ನಾಗಿ ಮಾಡ್ತಿದ್ರು,
1: ಎಲ್ಲ ಅರ್ಥ ಆಗ್ತಿತ್ತು.
2: ಡೌಟ್ಸ್ ಏನಾರ ಕೇಳಿದಾಗ ಅದೇ ತಕ್ಷಣ ಹೇಳ್ಕೊಡೋರು, ಯಾವ್ದಾದ್ ಅರ್ಥ ಆಗ್ತಿರ್ಲಿಲ್ಲ ಅದು ಇನ್ನೊಂದ್ ಸರಿ ಓದ್ಬಿಟ್ಟು ಅವರೇ ಹೇಳ್ಕೊಡೋರು.
1: ಮತ್ತೆ ಓದ್ಬಿಟ್ಟು ಮತ್ತೆ ಅದನ್ನ ಹೇಳ್ಕೊಡ್ತಿದ್ರು,
2: ಅವೆಲ್ಲ ಡೌಟ್ಸ್ ಕ್ಲಿಯರ್ ಮಾಡೋರು.
1: ಓದಿನ ಜೊತೆಗೆ ಬೇರೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ನೀವು ಶಾಲೆಯಲ್ಲಿ? ಸ್ಪೋರ್ಟ್ಸ್ ಆಗಿರ್ಬೋದು, ಹಾಡೇಳಂತದ್ದು ಆ ಥರದ್ದು ಇತ್ತ ನಿಮಗೆ?
3: ಹೌದು, ನಾನು 9th ಅಲ್ಲಿ ಇರ್ಬೇಕಾದ್ರೆ ಭರತನಾಟ್ಯಂ ಜೂನಿಯರ್ ಎಕ್ಸಾಮ್ ಬರ್ತಿದ್ದೆ. ಆಮೇಲೆ 10th ಬಂದ್ಮೇಲೆ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೆ. 10th ಬಂದ್ಮೇಲೂ ಅಷ್ಟೇ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡಿಸ್ತಾ ಇದ್ರು. ನಾವು ಥ್ರೋಬಾಲ್ ಆಡಕ್ ಹೋಗಿದ್ವಿ, ಅಂದ್ರೆ ವಾಲಿಬಾಲ್ ಎಲ್ಲ ಎಲ್ಲದರಲ್ಲೂ ಕಾಂಪಿಟ್ ಮಾಡಿದ್ರು, ಚೆಸ್ ಎಲ್ಲ. ಅಂದ್ರೆ ಓದ್ ಜೊತೆಗೆ ಇದನ್ನು ಎಲ್ಲ ಮಾಡ್ತಾ ಇದ್ವಿ ನಾವು.
1: ಜನ್ಯ ಏನೇನು ಮಾಡಿದ್ದಾಯ್ತು ಓದೋದ್ರ ಜೊತೆಗೆ?
0: ನಾನು ತುಂಬಾ ಕ್ಲಾಸಸ್ ಜಾಯ್ನ್ ಆಗಿದ್ದೆ. ಒಂದೊಂದು ತಿಂಗಳಾದ್ಮೇಲೆ ಒಂದೊಂದು ಟ್ರೈ ಮಾಡೋಣ ಅಂತ ಸ್ವಿಮ್ಮಿಂಗು ಬ್ಯಾಡ್ಮಿಂಟನ್, ಅದೇ 10th ಬಂದ್ಮೇಲೆ ಸ್ವಲ್ಪ ಬಿಟ್ಟಿದ್ದೆ. ಸುಹಾನಿ ಹೇಳ್ದಂಗೆ ನಾವು ಇಂಟರ್ ಸ್ಕೂಲ್ ಮ್ಯಾಚಸ್ಗೆಲ್ಲ ಹೋಗ್ತಿದ್ವಿ, ಬಾಯ್ಸ್ ಎಲ್ಲ ವಾಲಿಬಾಲ್, ನಾವೆಲ್ಲ ಥ್ರೋ ಬಾಲ್, ಮತ್ತೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸು, ಚೆಸ್ ಕಾಂಪಿಟೇಷನ್ಸ್ ಎಲ್ಲ ಹೋಸ್ಟ್ ಮಾಡ್ತಿದ್ರು. ಎಲ್ಲ ಬ್ಯಾಲೆನ್ಸ್ ಔಟ್ ಆಗ್ತಿತ್ತು ನಮಗೆ. ಸ್ಟಡಿ ಸ್ಟಡಿ ಬೇರೆ ಸ್ಕೂಲ್ಸ್ ಥರ ಬರೀ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಎಲ್ಲ ಡೈವರ್ಸ್ ಆಗಿ ಎಲ್ಲ ಕಡೆ ಫೋಕಸ್ ಮಾಡ್ತಿದ್ವಿ.
1: ಮನೆಯಲ್ಲಿ ಏನಾದರೂ ಒತ್ತಡ ಇರ್ತಾ ಇತ್ತ ಓದ್ಲೇಬೇಕು ಅಂತ ಹೇಳಿ?
0: ನಮ್ಮ ಮನೇಲಂತೂ ಒಂಚೂರು ಏನು ಇರಲಿಲ್ಲ, ನಮ್ಮ ಮನೇಲಿ ಓದ್ಬೇಡಿ ಅಂತಾನೆ ಅಂದಿದ್ದಾಯ್ತು. ನಾನೇ ಓದ್ತಿದ್ದು, ನಮ್ಮ ಅಪ್ಪ ಅಮ್ಮ ಅಂತೂ ಏನು ಸ್ಟ್ರೆಸ್ ತಗೊಂಬೇಡ, ನೀನು ಓದ್ಲೇಬೇಡ ಅಂತ ಅಂದ್ಬಿಟ್ಟಿದ್ರು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು, ಪೇರೆಂಟ್ಸ್ ಜಾಸ್ತಿ ಸ್ಟ್ರೆಸ್ ಹಾಕ್ದಷ್ಟು ಕರೆಕ್ಟ್ ಆಗಿ ಏನು ಓದಕ್ಕಾಗಲ್ಲ. ಪೇರೆಂಟ್ಸ್ ಸಪೋರ್ಟಿವ್
1: ಆಗಿರ್ತಾರೆ.
0: ಒತ್ತಡ ಅಂದ್ರೆ ಪಾಸಿಟಿವ್ ವೇಲಿ,
1: ಪಾಸಿಟಿವ್ ವೇನಲ್ಲಿ ಕಲ್ತ್ಕೊಳ್ಳಿ
0: ಅಂತ
1: ಕಲ್ಸಂತದಷ್ಟೇ.
0: ಅಂದ್ರೆ ಅವ್ರಿಗೂ ಒಂದ್ ಇದಿರ್ತಿತ್ತಲ್ವಾ, ನಮ್ಮ ಮಕ್ಕಳು ಚೆನ್ನಾಗಿ ತೆಗಿಬೇಕು, ಸ್ಕೋರ್ ಮಾಡ್ಬೇಕು ಅಂತ. ಸೊ ಜಾಸ್ತಿ ಒತ್ತಡ ಆಗ್ತಿರ್ಲಿಲ್ಲ, ಪಾಸಿಟಿವ್ ವೇಲಿ ಅಂದ್ರೆ ಪುಷ್ ಮಾಡ್ತಿದ್ರು ಫಾರ್ವರ್ಡ್ ನಮ್ನ.
1: ಈಗ 97% ಬಂದ್ಮೇಲೆ ಸ್ಕೂಲ್ ಅಲ್ಲಿ ಮತ್ತೆ ಮನೆಯಲ್ಲಿ ಎಲ್ಲ ಏನಂದ್ರು?
0: ಮನೇಲೂ ಖುಷಿ ಆದ್ರು, ಸ್ಕೂಲಲ್ಲೂ ತುಂಬಾ ಖುಷಿ ಆದ್ರು, ಎಲ್ಲರಿಗೂ ಸನ್ಮಾನ ಮಾಡಿದ್ರು ಪೇರೆಂಟ್ಸ್ಗೆ, ನಮ್ಗೆ ಎಲ್ಲ ಸ್ಕೂಲ್ ಕಡೆಯಿಂದ ಎಲ್ಲ ಖುಷಿ ಆಗಿದ್ದಾರೆ.
1: ಸುಹಾನಿ ಮನೆಯಲ್ಲಿ ಏನಂದ್ರು?
3: ಅಯ್ಯೋ, ನಮ್ಮ ಮನೇಲಿ ನನ್ಕಿಂತ ಬೇರೆಯವ್ರೆ ಖುಷಿ ಆಗಿದ್ದಾರೆ.
1: ಹೌದಾ, ನಿಮಗೆ ಖುಷಿ ಇಲ್ಲ ಹಾಗಿದ್ರೆ?
3: ಅಂದ್ರೆ ನನ್ಕಿಂತ ಜಾಸ್ತಿ ಅವ್ರಿಗೆ ಖುಷಿ ಇದೆ.
1: ನಿಮ್ಗಿಂತ ಜಾಸ್ತಿ ಖುಷಿ ಮನೆಯವ್ರಿಗೆ, ಸಂತೋಷ ಪಟ್ರ ಎಲ್ರು. ಧೀಮಂತ್, ನಿಮ್ಮ ಮನೆಯಲ್ಲಿ
2: ಎಲ್ಲರೂ ಖುಷಿ ಆಗಿದ್ರು?
1: ಎಲ್ಲರೂ ಖುಷಿ ಆಗಿದ್ರು, ಒಳ್ಳೆ ಸ್ಕೋರ್ ಬಂದಿದೆ, ಚೆನ್ನಾಗಿ ಓದಿದ್ದಾನೆ ಅಂತ ಹೇಳ್ಬಿಟ್ಟು. ಮುಂದೆ ಏನು ಓದ್ಬೇಕು ಅಂತ ಆಸೆ ಇದೆ?
0: PCMB ಈಗ ತಗೊಂಡಿದೀವಿ, ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೋದು, ನೋಡೋಣ ಇನ್ನು ಏನೇನು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ.
1: ಸುಹಾನಿಗೆ?
3: ನಾನು ಮೆಡಿಕಲ್ ಹೋಗೋಣ ಅನ್ಕೊಂಡಿದ್ದೀನಿ.
1: ಮೆಡಿಕಲ್ ಹೋಗೋಣ ಅಂತೇಳಿ ಈಗ PUC ಓದ್ಬೇಕಲ್ವಾ, ಸೈನ್ಸ್. ಧೀಮಂತ್?
2: PCMC.
1: PCMC ಕಂಪ್ಯೂಟರ್ ಸೈನ್ಸ್ ಇಷ್ಟ? ಯಾಕೆ ಕಂಪ್ಯೂಟರ್ ಸೈನ್ಸ್ ಇಷ್ಟ?
2: ಅದನ್ನ ತಗೊಂಡೆ ಬೇರೆ ಇದು NDF ಫೀಲ್ಡ್ ಏನಂತ ಮಚ್ಚಂಡಿವಿಯಾಗಿ
1: ಆ ಫೀಲ್ಡ್ಗೆ ಹೋಗ್ಬೇಕು ಅನ್ನೋಂತ ಆಸಕ್ತಿ ಇದೆ ಅಲ್ವಾ. ನೀವೆಲ್ಲ ಒಂದು ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದೀರಿ, 97%, 96%, 92%. ಬೋರ್ಡ್ನವ್ರಿಗೆ ಮಾರ್ಕ್ಸ್ನೇ ಕೊಟ್ಟಿಲ್ಲ, ನೀವೆಲ್ಲ ನೀವೇ ತಾವೊಂದು ಎತ್ಕೊಂಡು ಬಂದ್ಬಿಟ್ಟಿದ್ದೀರಿ. ನಿಮಗೆ ಎಲ್ರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗಲಿ, ಒಳ್ಳೆ ಸ್ಕೋರ್ ಮಾಡಿರೋ ಅಂತ ನಿಮಗೆ ಅಭಿನಂದನೆಗಳು ಆಕಾಶವಾಣಿಯ ಪರವಾಗಿ. ಇದುವರೆಗೆ ನಿಮ್ಮ ಓದು ಹೇಗಿತ್ತು ಮತ್ತು ಶಾಲೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಹೇಗಿತ್ತು, ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಂಡ್ರಿ. ತಮ್ಮೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
2: ಥ್ಯಾಂಕ್ ಯು
4: ಸರ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886665579.
5: ಇದುವರೆಗೂ ಇಂದಿನ ಸಂಚಿಕೆಯಲ್ಲಿ ಅಚ್ಚರಿಯ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ YV ಜನ್ಯ, ಸುಹಾನಿ ಹಾಗೂ ಧೀಮಂತ್ ಟಿ ಜನಿವಾರ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಅರಕಲಗೂಡು ವಿ ಮಧುಸೂದನ್.
1: ಇದುವರೆಗೆ ಸಾಧನೆಯ ಹಾದಿ, ಸಾಧನೆಯ ಹಾದಿ,
4: ಸಾಧನೆಯ ಹಾದಿ. ಹಾಸನದ ಪುಟ್ಟೂ ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
6: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋ

0: ಕಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
2: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ. ಸ್ಟುಡಿಯೋದಲ್ಲಿ ಈಗ ಸಮಯ 9:15:32. ಈಗ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ ಚಿತ್ರಚೈತ್ರ. ಪ್ರೀತಿಯ ಕೇಳುಗರಿಗೆಲ್ಲ ಚಿತ್ರಚೈತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ದಿನ ಮೇ 15, ಇಂದು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್, ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ. ಕುಟುಂಬಗಳ ಮಹತ್ವ, ಸಮಾಜದಲ್ಲಿ ಅವುಗಳ ಪಾತ್ರ ಹಾಗೂ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯು 1993 ಮೇ 15 ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಎಂದು ಘೋಷಣೆಯನ್ನ ಮಾಡಿತು. ಸಮಾಜದ ಮೂಲ ಘಟಕ ಕುಟುಂಬ. ಸಾಮಾಜೀಕರಣದ ಮೊದಲ ಬುನಾದಿ ಅಂದರೆ ಅದು ಮನೆ. ಮನೆ ಕೇವಲ ಒಂದು ಕಟ್ಟಡವಲ್ಲ, ಮನಸ್ಸುಗಳನ್ನು ಕೂಡಿಸುವ ಒಂದು ಪರಿವಾರ. ಮಗುವಿನ ಕಲಿಕೆ ಆರಂಭವಾಗುವುದೇ ಮನೆಯಿಂದ. ಅದಕ್ಕಾಗಿಯೇ ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತು ಚಾಲ್ತಿಯಲ್ಲಿರುವುದು. ಚಿತ್ರಚೈತ್ರ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಾಮುಂಡಿ ಚಿತ್ರದ ಈ ಗೀತೆಯನ್ನ. ಗೀತೆಯ ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಗೀತೆಯನ್ನ ಹಾಡಿದ್ದಾರೆ ಹೇಮಂತ್, ಚಿತ್ರ ಮತ್ತು ಅರ್ಚನಾ ಉಡುಪಾ.

ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಚಿತ್ರ ಚೈತ್ರ, ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಮೇ 15 ಅಂತಾರಾಷ್ಟ್ರೀಯ ಕುಟುಂಬಗಳ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಸೊಗಸಾದ ಚಿತ್ರಗೀತೆಗಳನ್ನು ಕೇಳೋಣ. ಕುಟುಂಬ ರಕ್ತ ಸಂಬಂಧಗಳ ಮೂಲಕ ಬೆಸೆದುಕೊಂಡಿರುವ ಸಮಾಜದ ಮೂಲಭೂತ ಅಂಗ. ಇಲ್ಲಿ ಪ್ರೀತಿ, ಆರೈಕೆ, ಭದ್ರತೆ, ಪರಸ್ಪರ ಅವಲಂಬನೆ, ಸಹಕಾರ, ಕಲಿಕೆ ಎಲ್ಲವೂ ಅಡಗಿರುತ್ತದೆ. ಮಗುವಿನ ಸಾಮಾಜೀಕರಣ ಅಂಕುರವಾಗುವುದೇ ಕುಟುಂಬದಿಂದ. ಈಗ ಕೇಳೋಣ ಕದಂಬ ಚಿತ್ರದ ಒಂದು ಇಂಪಾದ ಗೀತೆಯನ್ನ. ಗೀತೆಯ ಸಾಹಿತ್ಯ ಮತ್ತು ರಾಗ ಜೋಡಣೆ ಮಾಡಿದ್ದಾರೆ ಕೆ ಕಲ್ಯಾಣ್. ಗೀತೆಯನ್ನ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ನೀವು ಕೇಳ್ತಾ ಇದ್ದೀರಾ ಚಿತ್ರ ಚೈತ್ರ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ. ಮೇ 15 ವಿಶ್ವ ಕುಟುಂಬಗಳ ದಿನ. ಕುಟುಂಬವು ಮಕ್ಕಳಿಗೆ ಸಾಮಾಜಿಕ ಮೌಲ್ಯವನ್ನ ಕಲಿಸುವ ತಾಣ, ಭಾವನಾತ್ಮಕ ಬೆಂಬಲ, ಆರ್ಥಿಕ ಭದ್ರತೆಯನ್ನ ನೀಡುತ್ತದೆ. ಪರಸ್ಪರ ಸಹಕಾರ, ಪ್ರೀತಿ ಮತ್ತು ಹಂಚಿಕೆಯ ಜೀವನದ ಆಧಾರದ ಮೇಲೆ ರೂಪುಗೊಂಡಿರುವ ಒಂದು ಬಂಧವಾಗಿದೆ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿರುವ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನ. ಗೀತೆಯ ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ನಿರ್ದೇಶನ ಮಾಡಿದ್ದಾರೆ ದೇವಾ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಮಾನವ ಸಂಘಜೀವಿ, ಸಾಂಘಿಕ ಬದುಕಿಲ್ಲದೆ ಆತ ಬದುಕಲಾರ. ಕುಟುಂಬದಲ್ಲಿ ವಿಭಕ್ತ ಅವಿಭಕ್ತ ಕುಟುಂಬಗಳನ್ನು ಕಾಣಬಹುದು. ಅವಿಭಕ್ತ ಕುಟುಂಬದಲ್ಲಿ 2 ಅಥವಾ 3 ತಲೆಮಾರಿನ ಸಂಬಂಧಿಕರನ್ನು ಕಂಡರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಹೆಚ್ಚಾಗಿ ವಿಭಕ್ತ ಕುಟುಂಬಗಳನ್ನು ನೋಡಬಹುದು. ಈಗ ಕುಟುಂಬದ ಮಹತ್ವವನ್ನು ಸಾರುವ ಮತ್ತೊಂದು ಸೊಗಸಾದ ಗೀತೆಯನ್ನು ಕೇಳೋಣ. ಮಧುಬಾಲಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ತವರಿನ ಸಿರಿ ಚಿತ್ರದ ಗೀತೆಯ ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಮೂಡಿ ಬರ್ತಾ ಇದೆ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ ಚಿತ್ರಚೈತ್ರ. ಮಾನವ ಸಾಂಘಿಕ ಜೀವನ ಶುರುವಾಗುವುದೇ ಕುಟುಂಬದಿಂದ. ಪರಸ್ಪರ ಪ್ರೀತಿ, ಕಾಳಜಿ, ಗೌರವ, ಸಹಕಾರ, ಪಾಲನೆ, ಪೋಷಣೆ, ಭದ್ರತೆ ಮೊದಲಾದ ಮಾನವೀಯ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವುದು ಮನೆ ಮತ್ತು ಮನೆಯ ವಾತಾವರಣ. ಸುಶಿಕ್ಷಿತ ವಾತಾವರಣ ಮಕ್ಕಳಿಗೆ ದೊರೆತಾಗ ಭವಿಷ್ಯದಲ್ಲಿ ಉತ್ತಮ ಸಾಂಘಿಕ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಎಸ್ ಜಾನಕಿ ಮತ್ತು ಕೆಜೆ ಯೇಸುದಾಸ್ ಅವರು ಹಾಡಿರುವ ಮನೆಯೇ ಮಂತ್ರಾಲಯ ಚಿತ್ರದ ಮನೆಯ ಮಹತ್ವವನ್ನು ಸಾರುವ ಎವರ್ಗ್ರೀನ್ ಗೀತೆಯೊಂದನ್ನು ಕೇಳೋಣ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಯಮರಂಗರಾವ್.

ಕುಟುಂಬ ಕೇವಲ ರಕ್ತ ಸಂಬಂಧಗಳನ್ನು ಮಾತ್ರ ಒಳಗೊಂಡಿರುವುದಿಲ್ಲ, ಕಾನೂನುಬದ್ಧವಾಗಿ ದತ್ತು ಸ್ವೀಕಾರ ಸಹ ಸಂಬಂಧಿಕರನ್ನು ಹೊಂದಿಕೊಂಡಿರುವ ಬೆಸುಗೆಯಾಗಿದೆ. ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆ ನಮ್ಮದು. ಇಡೀ ವಿಶ್ವವೇ ಒಂದು ಕುಟುಂಬವಿದ್ದಂತೆ. ಇಂತಹ ಹೃದಯ ವೈಶಾಲ್ಯತೆಯನ್ನು ಮಕ್ಕಳು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದು ಕುಟುಂಬದ ವಾತಾವರಣದಿಂದ. ಆದ್ದರಿಂದಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತು ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಕುಟುಂಬದ ಪ್ರಾಮುಖ್ಯತೆಯನ್ನ ತಿಳಿಸುತ್ತೆ. ಈಗ ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಹಬ್ಬ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೀತೆಯ ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ ಕಾರ್ಯಕ್ರಮ ಚಿತ್ರ ಚೈತ್ರ. ಕುಟುಂಬ ಅಂದರೆ ಕೇವಲ ಒಟ್ಟಾಗಿ ವಾಸ ಮಾಡುವುದು ಮಾತ್ರವಲ್ಲ, ಸಹಜೀವನ ತೃಪ್ತಿದಾಯಕವಾಗಿರಬೇಕಂದ್ರೆ ಪರಸ್ಪರ ಭಾವನೆಗಳಿಗೆ ಸ್ಪಂದಿಸುವ ಗೌರವಿಸುವ ಮನೋಭಾವ ಇರಬೇಕು. ತಂದೆ ತಾಯಿ, ಅಜ್ಜ ಅಜ್ಜಿ, ಸೋದರ ಸಂಬಂಧಗಳು, ಹಿರಿಯರು ಕಿರಿಯರು ಎಲ್ಲರನ್ನ ಸಂಭಾಳಿಸುವ ಹಿರಿತನವಿರಬೇಕು. ಮರಳಿಗೂಡಿಗೆ ಮರಳಿ ಮಣ್ಣಿಗೆ ಎಂಬುವಂತೆ ನಾವೆಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಮೂಲ ಬೇರನ್ನು ಮರಿಬಾರದು. ನಮ್ಮ ಕಲಿಕೆ ಬೆಳವಣಿಗೆ ಪ್ರಾರಂಭವಾಗುವುದು ಮೊದಲ ಪಾಠಶಾಲೆ ಮನೆಯಿಂದ, ಮೊದಲ ಗುರುಗಳಾದ ತಂದೆ ತಾಯಿಗಳಿಂದ. ಹಿರಿಯರ ಅನುಭವದ ಮಾತುಗಳು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ದಾರಿದೀಪವಾಗುತ್ತೆ. ಕುಟುಂಬ ಕಲಿಕೆಯ ಸ್ಥಳವಾಗಿ ಸಾಮಾಜೀಕರಣದ ಮೂಲ ನೆಲೆಯಾಗಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದಾಗೋಣ ಬಾ ಚಿತ್ರದ ಗೀತೆಯ ಸಾಹಿತ್ಯ ಮತ್ತು ರಾಗ ಜೋಡಣೆ ಮಾಡಿದ್ದಾರೆ ಹಂಸಲೇಖಾ.

ಕೂಡಿ ಬಾಳಿದಾಗಲೇ ಬದುಕು ಸುಂದರ ಅನಿಸೋದು. ಮನೆ ಸ್ವಚ್ಛವಾಗಿ ಮನಸ್ಸುಗಳು ಹಸನಾಗಿದ್ದಾಗ ಸಮಸ್ಯೆಗಳು ಕಣ್ಮರೆಯಾಗಿ ಸಂತೃಪ್ತಿಯ ಬದುಕು ನಮ್ಮದಾಗುತ್ತೆ. ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ ಚಿತ್ರಚೈತ್ರದಲ್ಲಿ ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ ಪ್ರಯುಕ್ತ ಒಂದಿಷ್ಟು ಮಾಹಿತಿಯ ಜೊತೆಗೆ ಇಂಪಾದ ಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ಸುಜಾತಾ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಾವೆಲ್ಲರಿಗೂ ನಮಸ್ಕಾರ.

0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10:30 ವಾಟ್ಸಪ್ ಗೀತೆಗಳು, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ನಿಮ್ಮ ಸಂದೇಶವನ್ನು ರವಾನಿಸಲು ವಾಟ್ಸಪ್ ಸಂಖ್ಯೆ 9141686637. ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಟೈಪ್ ಮಾಡಿ, ನಿಮ್ಮ ಹೆಸರು ಊರನ್ನು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ಇನ್ನು ಕೆಲವೇ ಕ್ಷಣಗಳಲ್ಲಿ 10:00 ಸರಿಯಾಗಿ ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಆಕಾಶವಾಣಿ ಹಾಸನ FM.
2: ಜ್ಞಾನದೀವಿಗೆ
1: ರಸಪ್ರಶ್ನೆಗಳ ನೇರ ಪ್ರಸಾರ.

0: ಪ್ರೀತಿಯ ಕೇಳುಗರಿಗೆಲ್ಲ ಜ್ಞಾನದೀವಿಗೆ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889 STD ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಳ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ. ನಮ್ಮ ಮೊದಲನೇ ಕರೆ ಯಾರು, ಎಲ್ಲಿಂದ ಮಾಡಿದರೆ ಕೇಳೋಣ. ನಮಸ್ತೆ. ನಮಸ್ತೆ, ಯಾರಿದು?
1: ಸುರೇಶ್ ಅಂತ, ಬಾಗೇವಾಡಿಯಿಂದ.
0: ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ನಿಮಗೆ ಪ್ರಶ್ನೆ ಸುರೇಶ್ ಅವರೇ, ನಿಮಗೆ ಪ್ರಶ್ನೆ
1: ಹೇಳಿ.
0: ಸಿಡುಬು ರೋಗ, ಸ್ಮಾಲ್ ಪಾಕ್ಸ್ ಅಂತ ಹೇಳಿ ಕರಿತೀವಲ್ಲ, ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ಇಲ್ಲ ಇಲ್ಲ, ಪ್ರಯತ್ನ ಮಾಡಿ. ಗೊತ್ತಾಗ್ತಿಲ್ವಾ?
1: ಎಡ್ವರ್ಡ್ ಜನ್ನರ್.
0: ಎಡ್ವರ್ಡ್ ಜನ್ನರ್ ಸರಿಯಾದ ಉತ್ತರ. ಅಭಿನಂದನೆಗಳು ತಮಗೆ. 1749 ಮೇ 17 ಇಂಗ್ಲೆಂಡ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜನ್ನರ್ ಅವರು ಈ ಸಿಡುಬು ರೋಗವನ್ನ ಜಗತ್ತಿನಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಲಸಿಕೆಯನ್ನ ಕಂಡುಹಿಡಿತಾರೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1980 ಈ ಸಿಡುಬು ರೋಗ ಜಗತ್ತಿನಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತೇಳಿ ಘೋಷಣೆಯನ್ನ ಮಾಡಿದೆ. ಪ್ರತಿರೋಧ ಶಾಸ್ತ್ರದ ಪಿತಾಮಹ ಎಂದು ಜನ್ನರ್ ಅವರನ್ನ ಇಂದಿಗೂ ಸ್ಮರಿಸಲಾಗುತ್ತದೆ. ಸುರೇಶ್ ಅವರೇ, ಧನ್ಯವಾದಗಳು, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಮಸ್ತೆ. ನಮಸ್ತೆ ಜ್ಞಾನದೀವಿಗೆ. ನಮಸ್ತೆ, ಯಾರಿದು? ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು?
2: ನಾನು ಹೊಳೆ ನರಸೀಪುರದಿಂದ ಮಮತಾ ಅಂತ.
0: ಹೊಳೆ ನರಸೀಪುರದಿಂದ ಮಮತಾ ಅವರು.
2: ಹೌದು.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಥ್ಯಾಂಕ್ ಯು ಮ್ಯಾಮ್.
0: ನಿಮ್ಮ ಪ್ರಶ್ನೆ. ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೊಸೈಟಿ ಡೇ, ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಯಾವ ದಿನದಂದು ಆಚರಣೆಯನ್ನ ಮಾಡಲಾಗ್ತದೆ?
2: March 23.
0: ಇಲ್ಲ, ಗೊತ್ತಾಗ್ತಾ ಇಲ್ವಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನ ಕೊನೆವರೆಗೂ ಕೇಳ್ತಾ ಇರಿ. ಧನ್ಯವಾದಗಳು. ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರಿದು?
3: ಹಳೇಬೀಡಿನಿಂದ.
0: ಯಾರು?
3: ಗಂಗಾಧರ್.
0: ಗಂಗಾಧರ್ ಅವರು. ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
3: ಇಲ್ಲ ಮೇಡಮ್, ನಾನು ಫೋನ್ ಟ್ರೈ ಮಾಡ್ತಾ ಇದ್ದೆ.
0: ಹೌದ್ರಾ? ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇದ್ದೀರಾ?
3: ಹೌದು ಮೇಡಮ್, ಎಲ್ಲ ಪ್ರತಿ ಬೆಳಿಗ್ಗೆ 6:00-7:00 ಸ್ಟಾರ್ಟ್ ಆದ್ರೆ ಮತ್ತೆ ಹೋಗೋದು. ನಾನು ಅಂಗಡಿಯಿಂದ ಹೋಗ್ಬೇಕಾದ್ರೆ ಮೇಡಮ್ ಇದು ರಾತ್ರಿ 10:00 ಬರುತ್ತಲ್ಲ ಮೇಡಮ್, ಅದು ಲಾಸ್ಟ್ಗೆ ಚೆಲ್ಲಾಗತ್ತಲ್ಲ.
0: ತುಂಬಾ ಸಂತೋಷ. ಈಗ ಕೇಳ್ತಾ ಇರಿ ಎಲ್ಲ ಕಾರ್ಯಕ್ರಮಗಳನ್ನ.
3: ಅದು ಮೊನ್ನೆ ಒಂದು ಗೀತೆಗಳು ಪ್ರಸಾರ ಮಾಡಿದ್ರು, ಭಕ್ತಿ ಪ್ರಧಾನ ಗೀತೆಗಳು ಎಲ್ಲ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮೊನ್ನೆ ಮಾಡಿದ್ರು.
0: ಪ್ರತಿದಿನವೂ ಸಹ ಸೊಗಸಾದ ಗೀತೆಗಳು ಬರ್ತಾ ಇರುತ್ತೆ, ಮಾಹಿತಿಯೂ ಕೂಡ ಬಿತ್ತರವಾಗ್ತಾ ಇರುತ್ತೆ. ಕೇಳ್ತಾ ಇದ್ದೀನಿ ಪ್ರಶ್ನೆ. ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೊಸೈಟಿ ಡೇ, ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಯಾವ ದಿನದಂದು ಆಚರಣೆಯನ್ನ ಮಾಡಲಾಗ್ತದೆ?
3: May 5 ಇರಬಹುದು ಮೇಡಮ್.
0: ಇಲ್ವಲ್ಲ,
3: ಗೊತ್ತಾಗ್ತಿಲ್ವಾ?
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನ ಕೇಳ್ತಾ ಇರಿ.

0: ಬಸ್ ಸಂತೋಷ ಕೇಳ್ತಾ ಇರ್ರಿ.
1: ಹೌದು ಮೇಡಮ್.
0: ನಮಸ್ತೆ ಜ್ಞಾನದೀವಿಗೆ.
2: ಹಲೋ
0: ನಮಸ್ತೆ.
2: ನಮಸ್ತೆ.
0: ಯಾರಿದು?
2: ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಎಚ್ ಆರ್ ರುದ್ರಸ್ವಾಮಿ ಅವರು, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
2: ಪ್ರಶ್ನೆ ಕೇಳಿಸ್ಕೊಂಡೆ. 17th May.
0: ಹೌದು, ಸರಿಯಾಗಿದೆ ನಿಮ್ಮ ಉತ್ತರ.
2: ನಾನು BSNL ಅಲ್ಲೇ ಇದ್ದೆ, ಈಗ ರಿಟೈರ್ ಆಗಿದೆ, ಹಂಗಾಗಿ ನನಗೆ ಗೊತ್ತು ಅದು.
0: ತುಂಬಾ ಸಂತೋಷ, ಹೇಳಿ ಇದ್ರ ಬಗ್ಗೆ.
2: 17th May ಎಲ್ಲರಿಗೂ ವಿಶ್ ಮಾಡ್ತೀವಿ ಇದು ವಾಟ್ಸಪ್ ಅಲ್ಲಿ.
0: ತುಂಬಾ ಸಂತೋಷ. ಇವತ್ತು ಪ್ರತಿಯೊಬ್ಬರ ಅಂಗೈಯಲ್ಲೂ ಇಡೀ ಜಗತ್ತೇ ಅಡಗಿದೆ ಅಂದ್ರೆ ತಪ್ಪಾಗ್ಲಾರ್ದಲ್ವಾ?
2: ಹೌದೌದೌದು. 17th May ನಾವೆಲ್ಲರಿಗೂ, ನಮ್ಮ ಸ್ಟಾಫ್ ಇರ್ತಾರಲ್ಲ, ಎಲ್ಲರಿಗೂ ವಿಶ್ ಮಾಡ್ತೀವಿ ನಾವು.
0: ತುಂಬಾ ಸಂತೋಷ.
2: ಓಕೆ ಓಕೆ,
0: ಅಭಿನಂದನೆಗಳು ತಮಗೆ.
2: ಥ್ಯಾಂಕ್ ಯು.
0: ನಮ್ಮ ದೈನಂದಿನ ಜೀವನದಲ್ಲಿ ಸಂವಹನ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸಂಪರ್ಕದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 17th May ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗ್ತದೆ.

0: ಮೂಡಿ ಬರ್ತಾ ಇದೆ ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ತೆ. ನಮಸ್ತೆ ನಮಸ್ತೆ ಜ್ಞಾನದೀವಿಗೆ.
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಅವರು?
1: ಹೌದು ಮೇಡಮ್.
0: ನಿಮಗೆ ಪ್ರಶ್ನೆ.
1: ಹಾ ಮೇಡಮ್.
0: ಭಾರತದ ಹಣ್ಣಿನ ಬಟ್ಟಲು ಎಂದು ಯಾವ ರಾಜ್ಯವನ್ನ ಕರೆಯುತ್ತಾರೆ?
1: ಭಾರತದ
0: ಹಣ್ಣಿನ ಬಟ್ಟಲು, ಫ್ರೂಟ್ ಬೌಲ್ ಅಂತ ಹೇಳ್ಬಿಟ್ಟು ಯಾವ ರಾಜ್ಯವನ್ನ ಕರೀತಾರೆ?
1: ಯಾವ ದೇಶನ ರಾಜ್ಯನ ಮೇಡಮ್?
0: ರಾಜ್ಯ
1: ರಾಜ್ಯ ಅಂತ ರಾಜ್ಯ ಅಂದ್ರೆ ಹಣ್ಣಿನ ಬಟ್ಟಲು ಹಿಮಾಚಲ ಪ್ರದೇಶ ಬರುತ್ತೆ ಮೇಡಮ್.
0: ಹೌದಾ?
1: ಹೌದು ಮೇಡಮ್.
0: ಯಾಕೆ ಕರೀತಾರೆ?
1: ಇಲ್ಲಿ ಹಣ್ಣಿನ ಬುಟ್ಟಿ ಜಾಸ್ತಿ ಇರ್ಬೋದು ಅಂತ ಕಾಣುತ್ತೆ ಮೇಡಮ್. ಇದು ಹಣ್ಣಿನ ರಾಜ ಅಂತ ಕೂಡ ಹೇಳ್ತಾರೆ ಅನ್ಸುತ್ತೆ.
0: ಸರಿಯಾಗಿದೆ ನಿಮ್ಮ ಉತ್ತರ, ಧನ್ಯವಾದಗಳು ತಮಗೆ. ಹಿಮಾಚಲ ಪ್ರದೇಶವನ್ನ ಭಾರತದ ಹಣ್ಣಿನ ಬಟ್ಟಲು ಅಂತ ಹೇಳ್ಬಿಟ್ಟು ಕರೀತಾರೆ. ಧನ್ಯವಾದಗಳು.
1: ಹಣ್ಣು ಬುಟ್ಟಿ ಜಾಸ್ತಿ ಏನೋ ಇದು ಮಾಡ್ತಾರೆ ಅಂತ ಕಾಣುತ್ತೆ ಮೇಡಮ್ ಅಲ್ವಾ?
0: ಹಣ್ಣುಗಳನ್ನ ಜಾಸ್ತಿ ಬೆಳೀತಾರೆ.
1: ಸರಿ ಮೇಡಮ್,
0: ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ಜ್ಞಾನದೀವಿಗೆ. ನಮಸ್ತೆ. ನಮಸ್ತೆ.
2: ಹಲೋ. ನಮಸ್ತೆ ಮೇಡಮ್.
0: ಯಾರಿದು?
2: ಉಮಾ ಪುಟ್ರಾಜು ಮೇಡಮ್.
0: ಉಮಾ ಪುಟ್ರಾಜು ಅವರು
2: ಹಾಸನ.
0: ನಿಮಗೆ ಪ್ರಶ್ನೆ. ಹೌದಾ? ತುಂಬಾ ಸಂತೋಷ.
2: ಕರೆನೇ ಸಿಗ್ತಾ ಇಲ್ಲ. ಕರೆಗೊಂದು ಗೀತೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ್ಲಿಂದ ಫೋನ್ ಮಾಡ್ತೀವಿ, ಕರೆ ಸಿಗಲ್ಲ. ಇವತ್ತು ಸಿಕ್ಕಿದೆ.
0: ಪ್ರಯತ್ನ ಮಾಡ್ತಾ ಇರಿ. ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
2: ಸಿಕ್ತವ್ರಿಗೆ ಸಿಗುತ್ತಲ್ಲ ಮೇಡಮ್. ಅದು
0: ಹಾಗೇನಿಲ್ಲ, ಕರೆ ಮಾಡ್ತಾ ಇರಿ ನಿರಂತರವಾಗಿ.
2: ಮಾಡ್ತಾರೆ ಕರೆಗಳು.
0: ಹೌದ್ರಾ? ಇರ್ಲಿ ಇರ್ಲಿ, ಇವತ್ ನಿಮಗ್ ಸಿಕ್ಕಿದ್ಯಲ್ಲ ಕರೆ. ಆಯ್ತು. ನಿಮ್ಗೆ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು?
2: ನೋಡಿ ಹೇಳಿ. ಭಾರತದ ಮಹಿಳಾ ಶಿಕ್ಷಕಿ ಯಾರು? ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಕೇಳ್ತಾರೆ?
3: ಸರೋಜಿನಿ ನಾಯ್ಡು. ಹಲೋ
0: ಹೇಳಿ. ನಮಸ್ತೆ. ಯಾರಿದು?
3: ನಮಸ್ತೆ.
0: ಯಾರಿದು?
3: ನಾನು ಪುಟ್ರಾಜು ಅಂತ ಹೇಳಿ.
0: ಪುಟ್ರಾಜು ಅವರು
3: ವಿದ್ಯಾನಗರದಿಂದ.
0: ನಿಮ್ಮ ಮನೆಯವರು ಕರೆಯನ್ನ ಮಾಡಿ ತಾವು ಉತ್ತರವನ್ನ ಹೇಳೋದಾ?
3: ಅವ್ರಿಗೆ ಗೊತ್ತಿಲ್ಲ ಮೇಡಮ್.
0: ಹಾಗೇನಿಲ್ಲ.
3: ಸರೋಜಿನಿ ನಾಯ್ಡು ಅಂತ ಕಾಣಿಸುತ್ತೆ ಮೇಡಮ್.
0: ಇಲ್ಲ ಇಲ್ಲ, ಸರೋಜಿನಿ ನಾಯ್ಡು ಅಲ್ಲ, ಅವರು ಭಾರತದ ಕೋಗಿಲೆ ಅಂತ ಅವರು ಪ್ರಸಿದ್ಧರಾಗಿರುವಂತದ್ದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮವನ್ನ ಕೊನೆವರೆಗೂ ಕೇಳ್ತಾ ಇರಿ, ಉತ್ತರ ಗೊತ್ತಾಗುತ್ತೆ.
3: ಆಯ್ತು ಮೇಡಮ್, ನಾವು ಕೇಳ್ತಾ ಇರ್ತೀವಿ ಮೇಡಮ್ ಯಾವಾಗ್ಲೂ.
0: ತುಂಬಾ ಸಂತೋಷ. ನಮಸ್ತೆ.
4: ನಮಸ್ತೆ ಮೇಡಮ್.
0: ಯಾರಿದು?
4: ಮೇಡಮ್ ಶಿವಣ್ಣ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ.
0: ಶಿವಣ್ಣನ ಅವರು ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಾ?
4: ಇಲ್ಲ ಮೇಡಮ್, ಕೇಳಿ ಮೇಡಮ್.
0: ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು?
4: ಮಹಿಳಾ ಶಿಕ್ಷಕಿ ಜ್ಯೋತಿಬಾ ಫುಲೆ.
0: ಜ್ಯೋತಿರಾವ್ ಪುಲೆ ಅಲ್ಲ, ಅವ್ರು ಮಡದಿ. ನೀವು ಅವ್ರ ಮಡದಿಯ ಹೆಸರನ್ನ ನೆನ್ಪಿಟ್ಕೊಳ್ದಲ್ಲೇ ಅವ್ರ ಗಂಡನ ಹೆಸರನ್ನ ಹೇಳ್ತಾ ಇದ್ದೀರಾ? ಪ್ರಯತ್ನ ಮಾಡಿ.
4: ಅವ್ರ ಹೆಸರು ಏನೋ ಇದೆ.
0: ಏನೋ ಇದೆ ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ. ನಮಸ್ತೆ. ನಮಸ್ತೆ.
5: ನಮಸ್ತೆ ಮೇಡಮ್.
0: ಯಾರಿದು?
5: ಶಿವಲಿಂಗಯ್ಯ ಹಿರೇಮಠರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡಿಂದ ಮಾತಾಡೋದು.
0: ಶಿವಲಿಂಗಯ್ಯನವರು ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಾ?
5: ಇಲ್ಲ ಮೇಡಮ್. ಅದಕ್ಕೆ
0: ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು?
5: ಮೇಡಮ್ ಸಾವಿತ್ರಿಬಾಯಿ ಫುಲೆ ರೀ.
0: ಸಾವಿತ್ರಿಬಾಯಿ ಫುಲೆ ಸರಿಯಾದ ಉತ್ತರ.
5: ಜ್ಯೋತಿಬಾ ಫುಲೆ ಅವರ ಶ್ರೀಮತಿ.
0: ಹೌದು. ಸರಿಯಾದ ಉತ್ತರವನ್ನ ಹೇಳಿದ್ದೀರಾ, ಧನ್ಯವಾದಗಳು ತಮಗೆ. ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಶಿಕ್ಷಣ ತಜ್ಞೆ ಮತ್ತು ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಪುಲೆಯವರು. ಮಹಾರಾಷ್ಟ್ರದಲ್ಲಿ ಜನಿಸಿದ ಇವರು ಪತಿ ಜ್ಯೋತಿರಾವ್ ಪುಲೆಯವರೊಂದಿಗೆ ಸೇರಿ 1848 ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ತಾರತಮ್ಯದ ವಿರುದ್ಧ ಹೋರಾಡಿ ಮಹಿಳಾ ಶಿಕ್ಷಣಕ್ಕೆ ಅಡಿಪಾಯ ಹಾಕಿದವರು ಸಾವಿತ್ರಿಬಾಯಿ ಪುಲೆಯವರು. ನಮಸ್ತೆ.
6: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರಿದು?
6: ಕೋಮಲ ಅಂತ ಮ್ಯಾಮ್ ಮಾತಾಡಿದ್ವಿ.
0: ಕೋಮಲ ಅವರು ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಬಂದು ಮಾತಾಡಬೇಕು.
6: ಹಲೋ,
0: ಕೇಳಿಸ್ತಾ? ದೂರ ಬಂದು ಮಾತಾಡಬೇಕು, ಎಕೋ ಬರುತ್ತೆ.
6: ಕೇಳಿಸ್ತಾ ಇದೆ ಮ್ಯಾಮ್
0: ನಿಮ್ಮ ಪ್ರಶ್ನೆ? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಗಿಯನ್ನ ಬೆಳೆಯುತ್ತಾರೆ?
6: ತುಮಕೂರು ಮ್ಯಾಮ್.
0: ತುಮಕೂರು ಸರಿಯಾದ ಉತ್ತರ.
6: ಥ್ಯಾಂಕ್ ಯು ಮ್ಯಾಮ್.
0: ಧನ್ಯವಾದಗಳು ತಮಗೆ, ಸರಿಯಾದ ಉತ್ತರವನ್ನು ಹೇಳಿದ್ದೀರಿ.
6: ಥ್ಯಾಂಕ್ ಯು ಮ್ಯಾಮ್.
0: ಕರೆ ಮಾಡಿದಾಗ ರೇಡಿಯೋ ಸೆಟ್ಟಿಂದ ದೂರ ಬಂದು ಮಾತಾಡಿದ್ರೆ ಧ್ವನಿ ಸರಿಯಾಗಿ ಕೇಳುತ್ತೆ, ಇಲ್ಲಾಂದ್ರೆ ಎಕೋ ಬರ್ತಾ ಇರುತ್ತೆ. ಧನ್ಯವಾದಗಳು ತಮಗೆ. ನಮಸ್ತೆ.
7: ಹಲೋ.
0: ನಮಸ್ತೆ
7: ಮೇಡಮ್, ನಾವು ದುದ್ದ ಹೋಬಳಿಯಿಂದ, ಯೋಗೇಟ್ಲಿಂದ.
0: ದುದ್ದ ಹೋಬಳಿಯಿಂದ ಯಾರು?
7: ಚಂದನಾ.
0: ಚಂದನಾ ಅವರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ?
7: ಕೇಳ್ತಿದ್ದೀನಿ ಮೇಡಮ್.
0: ನಿಮ್ಮ ಪ್ರಶ್ನೆ?
7: ಕರ್ನಾಟಕ
0: ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು?
7: ಕರ್ನಾಟಕ ಸರ್ಕಾರ ಭಾರತ ರತ್ನ.
0: ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಅಲ್ಲ.
7: ಜ್ಞಾನಪೀಠ ಪ್ರಶಸ್ತಿ.
0: ಕರ್ನಾಟಕ ಸರ್ಕಾರ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತೇಳಿ? ಗೊತ್ತಾಗ್ತಿಲ್ವಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಕಾರ್ಯಕ್ರಮವನ್ನ ಕಡೆಯವರೆಗೂ ಕೇಳ್ತಾ ಇರಿ. ನಮಸ್ತೆ. ನಮಸ್ತೆ.
8: ಹಲೋ.
0: ನಮಸ್ತೆ.
8: ಹಲೋ ಮೇಡಮ್,
0: ರೇಡಿಯೋ ಸೆಟ್ಟಿಂದ ದೂರ ಬನ್ನಿ. ಯಾರಿದು?
8: ಶಕುಂತಲಾ, ಹಳೇಬೀಡು.
0: ಶಕುಂತಲಾ ಅವರು ಹಳೇಬೀಡಿನಿಂದನಾ? ಹಳೇಬೀಡಿನ ಹುಲ್ಲೆಕೆರೆಯಿಂದ. ಆಯ್ತು, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಾ? ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು?
8: ಡಾಕ್ಟರೇಟ್
0: ಪದವಿ ಅಲ್ಲ. ಡಾಕ್ಟರೇಟ್ ಪದವಿಯನ್ನ ಯೂನಿವರ್ಸಿಟಿಗಳು ನೀಡುತ್ತೆ. ಕರ್ನಾಟಕ ಸರ್ಕಾರ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತೇಳಿ? ಪ್ರಯತ್ನ ಮಾಡಿ. ಗೊತ್ತಾಗ್ತಿಲ್ವಾ? ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
8: ಜ್ಞಾನಪೀಠ ಪ್ರಶಸ್ತಿ?
0: ಇಲ್ಲ ಇಲ್ಲ. ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ನಮಸ್ತೆ.
9: ನಮಸ್ತೆ ಮೇಡಮ್.
0: ಯಾರಿದು?
9: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೆ.
0: ಸರಸ್ವತಿ ಅವರು ಈಗ ಪ್ರಶ್ನೆಗೆ ಉತ್ತರವನ್ನ ಹೇಳಬೇಕು.
9: ಗೊತ್ತಿದ್ರೆ ಹೇಳ್ತೇನೆ ಮ್ಯಾಮ್.
0: ಆಯ್ತು. ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು?
9: ನೋಬೆಲ್ ಪ್ರಶಸ್ತಿ ಮೇಡಮ್.
0: ಕರ್ನಾಟಕ ಸರ್ಕಾರ ನೀಡುವಂತ ಪ್ರಶಸ್ತಿ. ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಕಡೆವರೆಗೂ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ತಮಗೆ. ನಮಸ್ತೆ.
10: ಹಲೋ. ನಮಸ್ತೆ ಮೇಡಮ್, ನಾವು ದೂರಿಂದ ಸುಶೀಲಾ ಅಂತ.
0: ಸುಶೀಲಾ.

0: ಓ, ಪ್ರಶ್ನೆಯನ್ನು ಕೇಳಿಸ್ಕೊಂಡ್ರಾ?
1: ಇಲ್ಲ ಮೇಡಮ್.
0: ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು?
1: ಕರ್ನಾಟಕನ?
0: ಕರ್ನಾಟಕ.
1: ಗೊತ್ತಾಗ್ತಿಲ್ಲ ಮೇಡಮ್.
0: ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್.
0: ಯಾರಿದು
2: ಮೇಡಮ್? ಮಹೇಶ್ ಹೊಸೂರು ಶಿಕಾರಿಪುರ.
0: ನಿಮ್ಮ ಹೆಸರನ್ನ ಮತ್ತೊಮ್ಮೆ ಹೇಳಿ.
2: ಮಹೇಶ್ ಹೊಸೂರು ಶಿಕಾರಿಪುರ.
0: ಮಹೇಶ್ ಅವರು ಶಿಕಾರಿಪುರದಿಂದ. ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಾ?
2: ಇಲ್ಲ ಮೇಡಮ್, ಹೇಳಿ ಮೇಡಮ್. ಏನು?
0: ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು?
2: ಮೇಡಮ್ ಇದು ಕರ್ನಾಟಕ ರತ್ನ ಮೇಡಮ್.
0: ಕರ್ನಾಟಕ ರತ್ನ ಪ್ರಶಸ್ತಿ ಯಾವುದು? ಸರಿಯಾಗಿ,
2: ಯಾಕೆಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆಲ್ಲ ಕೊಟ್ಟಿದ್ದಾರೆ ಮೇಡಮ್ ಇದು.
0: ಹೌದು,
2: ಹಾಗಾಗಿ ಗೊತ್ತಾಯ್ತು ನಮಗೆ.
0: ತುಂಬಾ ಸಂತೋಷ, ಸರಿಯಾದ ಉತ್ತರವನ್ನ ಹೇಳಿದಿರಿ. ಅಭಿನಂದನೆಗಳು ತಮಗೆ. ಕರ್ನಾಟಕ ರತ್ನವು ಕರ್ನಾಟಕ ಸರ್ಕಾರ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. 1992 ಸ್ಥಾಪಿತವಾದಂತಹ ಈ ಪ್ರಶಸ್ತಿಯನ್ನ ಸಾಹಿತ್ಯ, ವಿಜ್ಞಾನ, ಕಲೆ, ಕ್ರೀಡೆ, ಸಮಾಜ ಸೇವೆ ಮತ್ತು ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದಂಥವರಿಗೆ ನೀಡಲಾಗ್ತದೆ.

ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರು ಹಾಡಿರುವ ಎಂದೆಂದಿಗೂ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರಿದು?
1: ನಮಸ್ಕಾರ ಮೇಡಮ್, ನಾನು ಗುರುಮೂರ್ತಿ ಅಂತ ಕೇಳ್ಪರಮಿದ ಹಾಸನ.
0: ಗುರುಮೂರ್ತಿಯವರು ತಮ್ಮದೇ ಕಡೆಯ ಕರೆ.
1: ನಿಮಗೆ
0: ಪ್ರಶ್ನೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಮೊಸಳೆ ಅಲ್ಲ.
1: ಅಲ್ಲ, ಇನ್ನೊಂದ್ಸಲ ಕೇಳಿ ಮೇಡಮ್.
0: ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು?
1: ಜಲಚರ
0: ಗೊತ್ತಾಗ್ತಾ ಇಲ್ವಾ?
1: ಹೊಂಡದಲ್ಲ ಓಡಾಡೋದಾ? ನದಿಲ್ಲ.
0: ಜಲಚರ ಅಂದ್ರೆ ನೀರಲ್ಲೇ ಇರುತ್ತಲ್ವಾ?
1: ಇದು ಮೀನಾ?
0: ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ.
1: ಮೇಡಮ್, ನಮ್ಮ ಮಗಳಿಗೆ ಕೊಡ್ತೀನಿ, ಹೇಳ್ತೀರಾ? ಹಲೋ,
0: ನಮಸ್ತೆ.
2: ಹಲೋ,
0: ಹೇಳಪ್ಪ, ಉತ್ತರವನ್ನ ಹೇಳಿ. ಗೊತ್ತಾಯ್ತಾ?
2: ಬ್ಲೂ ವೇಲ.
0: ಇಲ್ಲ ಇಲ್ಲ, ಅದು ದೊಡ್ಡ ಪ್ರಾಣಿ. ಇರಲಿ, ನಾನೇ ಉತ್ತರವನ್ನ ನಿಮ್ಗೆ ಈಗ ತಿಳಿಸ್ತೀನಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್, ಗಂಗಾ ನದಿ ಡಾಲ್ಫಿನ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಹೇಳ್ಬಿಟ್ಟು 2010 ಭಾರತ ಸರ್ಕಾರ ಅಧಿಕೃತವಾಗಿ ಗಂಗಾ ನದಿ ಡಾಲ್ಫಿನ್ ಅನ್ನ ಘೋಷಣೆಯನ್ನ ಮಾಡಿದೆ. ಇದುವರೆಗೂ ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಪ್ರೀತಿಯ ಕೇಳುಗರಿಗೂ ಹಾಗೂ ಕಾರ್ಯಕ್ರಮವನ್ನ ಆಲಿಸಿದ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು.
3: ಇದುವರೆಗೆ ಜ್ಞಾನದೀವಿಗೆ
4: ರಸಪ್ರಶ್ನೆಗಳ ನೇರ ಪ್ರಸಾರ ಮೂಡಿಬಂತು.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕೇಳುಗರೆ, ಇಂದು 15ನೇ ತಾರೀಕು 2026ನೇ ಇಸವಿ, ಮೇ ತಿಂಗಳ ಶುಕ್ರವಾರ. ಸಮಯ ಸರಿಯಾಗಿ 10:30:28. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಜಿ ಮಾಡುವ ನಮಸ್ಕಾರಗಳು.

ಕೇಳಿದ್ರೆ ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಕೇಳಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, 9141688637. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9141688637. ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಕಳಿಸಿ ಕೇಳಬಹುದು. ಇನ್ನು ನಮ್ಮ ಮೊದಲನೇ ಸಂದೇಶ ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ. ಹಲೋ ಆಕಾಶವಾಣಿ, ಶುಭೋದಯ ಆಕಾಶವಾಣಿ ಕೇಳುಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ತಾಲೂಕು ಗೊಲ್ಲರಹಳ್ಳಿಯಿಂದ ಆಶಾ ಬಸವರಾಜು, ರಾಕೇಶ್, ವರ್ಷ, ಲಕ್ಷ್ವಿಕ್, ತೇಜಸ್ವಿನಿ, ಚಂದನ್, ಮೋಹನ್ ಇವರೆಲ್ಲರೂ ಅಮೃತ ವರ್ಷಿಣಿ ಚಿತ್ರದಿಂದ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಈ ಹಾಡನ್ನ ಕೇಳುವಂತಹ ಮನಸ್ಸಾಗಿದೆ, ಕೇಳುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ, ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ನಿಮಗಾಗಿ ಕಾರ್ಯಕ್ರಮದ ಮೊದಲನೇ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ, ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಸಂದೇಶವನ್ನು ಓದುವಂತಹ ಸಮಯ. ಆಕಾಶವಾಣಿಯ ನಲ್ಮೆಯ ನಿರೂಪಕರಿಗೆ ಶುಭ ನಮಸ್ಕಾರಗಳು. ನಿಮಗೂ ಸಹ ನಮಸ್ಕಾರ. ನಾವು ಬಿಎನ್ ಧ್ರುವಕುಮಾರ್ ನಿಸರ್ಗ ಸ್ವಿಚ್ವೇರ್ ತಣ್ಣೀರು ಹಳ್ಳ ಹಾಸನದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ನಮಗಾಗಿ ಆಟೋರಾಜ ಚಿತ್ರದಿಂದ ನಲಿವ ಗುಲಾಬಿ ಹೂವೆ ಈ ಹಾಡನ್ನು ಪ್ರಸಾರ ಮಾಡಿದ ಸಂದೇಶವನ್ನು ಕಳಿಸಿದ್ದಾರೆ. ನೀವಿಷ್ಟಪಟ್ಟಿರುವಂತಹ ಗೀತೆ ಪ್ರಸಾರವಾಗುತ್ತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೆಳಗುರಿ ಆಕಾಶವಾಣಿ ಹಾಸನ ಕೇಂದ್ರದಿಂದ ವಾಟ್ಸ್ಆಪ್ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಎಸ್ಎಂಎಸ್ ಓದುವಂತಹ ಸಮಯ. ನಮಸ್ಕಾರ, ನಾವು ಪುಷ್ಪಾ ಮಹಾಲಿಂಗಾಚಾರಿ ಹೊಂಗೇನಹಳ್ಳಿಯಿಂದ ನಾವು ಮೆಸೇಜ್ ಅನ್ನು ಮಾಡ್ತಾ ಇದ್ದೀವಿ. ನಮಗಾಗಿ ಮಾಂಗಲ್ಯಂ ತಂತು ನಾನಿನ ಚಿತ್ರದಿಂದ ಸುಮತಿ ಸುಮತಿ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದೀರಾ. ನಿಮಗಾಗಿ ನಿಮಿಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ವಿ ಮನೋಹರ್. ಗೀತೆಯ ಗಾಯಕರು ರಮೇಶ್ ಚಂದ್ರ ಹಾಗೂ ಸಂಗಡಿಗರು.

ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸರ್ಕಾರಿ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ನಾರದ ವಿಜಯ ಚಿತ್ರದ್ದು. ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಜಿಉದಿಶಂಕರ್ ಅವರ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಅಶ್ವಥ್ ವೈದಿ. ಈ ಗೀತೆಯನ್ನ ಕೋರಿದ್ದಾರೆ ಶಿವಣ್ಣ, ರೂಪ, ಪ್ರಭುದೇವ್, ಪೂರ್ವಿಕಾ, ಹೇಮಂತ್, ಕಾಮನಕೆರೆ ಹುಂಡಿ ಗ್ರಾಮದಿಂದ ಮೈಸೂರು. ನಿಮಗಾಗಿ ನಿಮಿಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ, ಆಲಿಸಿ.

ಕೇಳುಗರೆ, ನಮ್ಮ ಮುಂದಿನ ಕೋರಿಕೆ ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ. ನಮಸ್ತೆ. ಹಸನ ಆಕಾಶವಾಣಿಯ ಎಲ್ಲ ಕೇಳುಗರಿಗಾಗಿ ಹಾಗೂ ನಮಗಾಗಿ ತಾಳಿಯ ಭಾಗ್ಯ ಚಿತ್ರದಿಂದ ಕುಂಕುಮ ಶುಭವ ತರುವಾಯಿ ಹಾಡನ್ನು ಪ್ರಸಾರ ಮಾಡಿರುವಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಸನದಿಂದ ಮಮತಾ, ಮಂಜುನಾಥ್, ಖುಷಿ ಹಾಗೂ ಕುಶ್ಮಿತಾ ಅವರು ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ. ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆಗೆ ರಾಗ ಜೋಡಣೆ ಮಾಡಿದ್ದಾರೆ ಸತ್ಯಂ. ಕೇಳಿ ನಿಮ್ಮ ಗೀತೆಯನ್ನು.

ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಭಾಗ್ಯವಂತ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿದ್ದಾರೆ ನವೀನ್ ಕುಮಾರ್. ಚಿಕ್ಕಮಗಳೂರಿನ ಆಲ್ದೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಹೆಂಡತಿ ಹಾಗೂ ಮಕ್ಕಳಾದ ಹಂಸಾ ಗೆಜ್ಜೆ ಇವರಿಗಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಈ ಗೀತೆಯನ್ನು ಪ್ರಸಾರ ಮಾಡಿ ನಮಗಾಗಿ ಇಂಥ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

ಕೇಳುಗರೆ, ಇದುವರೆಗೂ ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಂದೇಶವನ್ನು ರವಾನಿಸಿದ ಎಲ್ರಿಗೂ ಸಹ ಧನ್ಯವಾದಗಳು. ಯಾರೆಲ್ಲ ಸಂದೇಶವನ್ನು ಓದಕ್ಕಾಗಿಲ್ಲ ಅವರು ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹಾಡುಗಳನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಈಗ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರು ಹಾಡಿರುವ ಮೊಹರಾ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ವಿಜು ಶಾ.

ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಮುಜ್ಸೆ ಶಾದಿ ಕರೋಗಿ ಚಿತ್ರದ ಗೀತೆ ಇದು. ಸಾಹಿತ್ಯ ಸಂಗೀತ ನಿರ್ದೇಶನ ಸಾಜಿದ್ ವಾಜಿದ್.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081272. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಇಂದು ಸಂಜೆ 6:50ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಶಶಿವಾಳ ಗ್ರಾಮದ ಕೃಷಿಕ ಎಂಎಸ್ ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ಪಿ ಮಧುಸೂದನ್. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುವುದು. ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಪ್ರಸ್ತುತಿ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ. ಈ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ.

0: ಕುಮಾರ್ ಸಾನು ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಜುಲ್ಮಿ ಚಿತ್ರದ ಗೀತೆಯಿದು. ಗುಲ್ಜನ್ ಭವರ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ದಿಲೀಪ್ ಸೇನ್ ಹಾಗೂ ಸಮೀರ್ ಸೇನ್.
1: ಹಮನೇ

ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಕೇಳುಗರೆ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ರಿಂದ ಮೇ 19 ರವರೆಗೆ ನೀರು ಹರಿಸಲಾಗುತ್ತಿದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿರುವ ಈ ದಿನಾಂಕಗಳಂದು ಹರಿಸಿರುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆಯಾಗುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ದನಿಯಲ್ಲಿರುವ ಮೇ ಕಿಲಾಡಿ ತೂ ಅನಾರಿ ಚಿತ್ರದ ಗೀತೆ. ಹಜರತ್ ಜೈಪುರಿ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಅನು ಮಲ್ಲಿಕ್.

ಕೇಳುಗರೆ, ಸಂಘರ್ಷ್ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಮುಕ್ತಾಯವಾಯಿತು. ಗೀತೆಯ ಗಾಯಕರು ಸೋನು ನಿಗಮ್ ಹಾಗೂ ಶಾರದಾ ಪಾಂಡೆ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೆಳಗರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾರಾಮೋಹನ್ ಅವರ ವೀಣಾವಾದನ. ಕಾರ್ಯಕ್ರಮದ ಆರಂಭದಲ್ಲಿ ಮಧ್ಯಮಾವತಿ ರಾಗ ಆದಿತಾಳದಲ್ಲಿರುವ ಸಂತ ತ್ಯಾಗರಾಜರ ಕೃತಿ.

ಕೇಳುಗರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಭಾಗ್ಯಶ್ರೀ ರಾಗ ಆದಿತಾಳದಲ್ಲಿರುವ ಸೂರ್ದಾಸ್ ಭಜನ್.

ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಾರಾಮೋಹನ್ ಅವರ ವೀಣಾವಾದನ ಕೇಳಿದಿರಿ. ಇದಾಗಿದ್ದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಕೇಳುಗರೆ, ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೇಲಿಯ ಪಹಲಾ ಕದಮ್ ಹೇ ಮತದಾನ್ ಇಸ್ಲಿಯೆ ಭಾರತ ಕಾ ಹರ್ ನಾಗರಿಕ್ ಜೋ 18 ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನೋ ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೇ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಗವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ, ನಾಗನೂರು, ತಾಂಶಿ ಗ್ರಾಮಗಳಲ್ಲಿ ಗಾಳಿಯಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜೂರ್ಟಿಗೆ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡ್ಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 12:35 ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ್. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಕೆಳಗರೆ ಇಂದು ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ನಿಮಿಷ್ಟದ ಹಾಡುಗಳನ್ನು ಕೇಳಬಹುದು. ಈ ಸಂಜೆ 6:50 ಕೃಷಿ ರಂಗ. ಇದರಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಶಶಿವಾಳ ಗ್ರಾಮದ ಕೃಷಿಕ ಎಂಎಸ್ ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೆಳಗರೆ ಇಂದು ರಾತ್ರಿ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗುವುದು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತೈತೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.
2: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
3: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
2: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
3: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ, ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರಬೇಕು ಅಂತ?
3: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನು ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
2: ಸಾಮಾನ್ಯ ಮನುಷ್ಯರು ಏನ್ ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ ಮಾಡಬಹುದು. ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು 3 ಹೊತ್ತು ಕೂಡ ಅಂತದ್ದು, ವಾರಗಟ್ಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
3: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು 1-2 ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೀಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನು ನಾವು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
2: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
3: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
2: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಂಥದ್ದನ್ನು ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
3: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
2: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
3: ಎರಡನ್ನು ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
2: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರಬೇಕು?
3: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
2: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
3: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ, ಅದು ನಿದ್ರೆ ರೂಪದಲ್ಲಿ ಇರಬಹುದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರಬಹುದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸಂತದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
2: ರೆಸ್ಟ್ ಅಂದ್ರೆ ಸುಮ್ನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
3: ಮತ್ತೆ ತಾಯಿ ಮಗು ಒಂದು ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗಾಗುತ್ತೆ.
2: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
3: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಜೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರಬಹುದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂತದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂಥ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
2: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತಹ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ, ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
3: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬೋದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
2: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
3: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕೆ ಅನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
2: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು.
3: ಸಾಮಾನ್ಯವಾಗಿ ಹೆರಿಗೆಯಾದ ಒಂದು ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ, ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ, ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ, ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ ಒಂದು ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ ಆರು ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ, ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
2: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಳಬೇಕಾಗುತ್ತೆ.
3: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆಯನ್ನು, ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನ, ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
2: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದ್ರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪು?
3: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ, ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ.
2: ಇನ್ನು ಪ್ರಸವದ ನಂತರ ಎದೆ ಹಾಲು ಉಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನ್ ಹೇಳಿ?
3: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೇ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನೋ ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ, ಅಯ್ಯೋ ನಮಗೆ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 1-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗತ್ತೆ. ಮತ್ತೆ ವಾತಾವರಣನೂ ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು, ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿ ಅಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗಬಹುದು.
2: ಇತ್ತೀಚೆಗೊಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
3: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ, ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
2: ಹೆಚ್ಚು
3: ಸೂಕ್ತ ಅಂತ ಅನ್ಸುತ್ತೆ.
2: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು, ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
3: ಇದು ಏನು ಅಂತಂದ್ರೆ, ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ, ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸ್ತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲಿನ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೇ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರಬಹುದು, ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆನೂ ಕೂಡ ಆಗ್ಬಹುದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ, ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ, ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು, ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ಸು ಇದೆ. ಏನಂದ್ರೆ, ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ಟಿಯನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ಟಿ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ಟಿಯನ್ನ ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸ್ತ ಇಮಿಡಿಯೇಟ್ ಆಗಿ ಅವರು ಗರ್ಭಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್, ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್, ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ, ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದ್ಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು, ಇದನ್ನ ಅವರು ಅಳವಡಿಸಿಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳಾದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತಾನು, ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
2: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನ ನೀಡಬೇಕಾಗುತ್ತೆ?
3: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ ಜೊತೆಯಲ್ಲಿರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವರು ಕರ್ಕೊಂಡು ಹೋಗೋದಿಲ್ಲ. ಬೇರೆ ಬೇರೆ ಸೋಂಕಾಗಿದೆ ಅಂತಾನೋ, ಇನ್ನೇನೋ ಆಗಿದೆ ಅಂತಾನೋ, ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
2: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
3: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343-99-5917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
2: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ.
3: 9343-99-5917.
2: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ತೆ ಸರ್, ಥ್ಯಾಂಕ್ ಯು.
1: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎಐಎಫ್, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಎಫ್ಪಿಒಸ್, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟ್ಅಪ್ಗಳಿಗೆ 2.5 ಕೋಟಿವರೆಗೆ 3% ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗುತ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನ ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆ ಅಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ ಶೇಕಡ 11%ರಷ್ಟನ್ನು ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆ

0: ಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡಾ 3.2 ಮತ್ತು ಡೀಸೆಲ್ ಮೇಲೆ ಶೇಕಡಾ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರೀ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ 3 ರೂಪಾಯಿಗಳ ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ 3 ರೂಪಾಯಿ ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ದ ವಿಮಾನ ಕಾರ್ಯಕ್ರಮದ ಅಭಿವೃದ್ದಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28ರಂದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949ರಲ್ಲಿ ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 1:20:20. ಈಗ ಭಾವಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಕಾರ್ಯಕ್ರಮದ ಆರಂಭದಲ್ಲಿ ಅರ್ಚಕ ವೆಂಕಟೇಶ್ ಅವರ ರಚನೆಯ ಭಾವಗೀತೆ, ಗಾಯಕರು ಬಿಕೆ ಸುಮಿತ್ರಾ. ಮುಗಿಲ ಮುಸುಕಿದ ಮೋಡ ಮರೆಯಾಗಿ ನಿಂತಂತೆ.

ಕೇಳುಗರೆ, ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಕಸ್ತೂರಿ ಶಂಕರ್ ಅವರ ಸ್ವರದಲ್ಲಿರುವ ಡಾ ಜಿಎಸ್ ಶಿವರುದ್ರಪ್ಪನವರ ಕವಿತೆ ಮುಂಗಾರಿನ ಅಭಿಷೇಕಕ್ಕೆ ಮೆದುವಾಯಿತು ನೆಲವು.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಕೆಳಗರೆ ಮತ್ತಷ್ಟು ಭಾವಗೀತೆಗಳನ್ನು ಕೇಳಬಹುದು ಇಂದು ಸಂಜೆ 6:15.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:30 ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಪುರುಷೋತ್ತಮ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಅಭಿಮನ್ಯು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖಾ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿ

0: ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ.
2: ಕೆಳಗುರೆ ಇಂದು ಸಂಜೆ 6:50 ಕೃಷಿ ರಂಗ. ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಶಶಿವಾಳ ಗ್ರಾಮದ ಕೃಷಿಕ ಎಂಎಸ್ ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದು ರಾತ್ರಿ 8:00 ಯುವವಾಣಿ, ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜ್ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ, ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಅರಳಿದ ಹೂಗಳು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ರಿಂದ ಮೇ 19 ರವರೆಗೆ ನೀರು ಹರಿಸಲಾಗುತ್ತಿದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿದ ದಿನಾಂಕಗಳಂದು ಹರಿಸಿರುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿರುವ ಸ್ವಾಭಿಮಾನ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಮಂಜುಳಾ ಗುರುರಾಜ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿರುವ ಅನುಕೂಲಕ್ಕೊಬ್ಬ ಗಂಡ ಚಿತ್ರದ ಗೀತೆಯನ್ನ ಬರೆದಿದ್ದಾರೆ ಚೀವದಿ ಶಂಕರ್, ರಾಗ ಜೋಡಣೆ ಉಪೇಂದ್ರ ಕುಮಾರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲ

0: ಅವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿಲ್ಲ, ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೇವೆ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ದ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ KS ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡುಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಚಕ್ರವರ್ತಿ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡಾ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿರುವ ಸಾವಿರ ಸುಳ್ಳು ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಕೆಳಗುರೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಗಿರಿಕನ್ಯೆ ಚಿತ್ರದ ಗೀತೆಯನ್ನ. ಚಿ ಉದಯಶಂಕರ್ ಅವರ ರಚನೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ, ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ.

0: ಕೇಳುಗರೆ, ಇದುವರೆಗೂ ಜಿ ಉದಯಶಂಕರ್ ಅವರ ರಚನೆಯ ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಮೂಡಿಬರುವುದು.
1: ಸುರಿಲಿ ಧಡಕನ್ ಕಾರ್ಯಕ್ರಮ ಹೆಲೋ ಸಹೇಲಿ ಕೇ ಲಿಯೇ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:09. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾಕ್ಟರ್ ಮಂಜುನಾಥ್ ಕೆಎಂ ಮಾಡುವ ನಮಸ್ಕಾರಗಳು. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳಿ. 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ನಮ್ಮ ಮೊದಲ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ
1: ಸರ್. ನಮಸ್ತೆ.
0: ಎಲ್ಲಿಂದ ಕರೆ ಮಾಡಿರೋದು, ಯಾರಿದು?
1: ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್. ಗಂಗಪ್ಪ ಅಂತ.
0: ಗಂಗಪ್ಪ ಅವರು ಕೊಪ್ಪಳ ಜಿಲ್ಲೆಯಿಂದ ಕರೆ ಮಾಡಿದಿರ?
1: ಹೌದು ಸರ್, ಗಂಗಾವತಿಯಿಂದ.
0: ಒಳ್ಳೇದು, ಗಂಗಾವತಿಯಿಂದ.
1: ಹೌದು ಸರ್.
0: ಮಳೆ ಏನಾದ್ರು ಬಂತ?
1: ಮಳೆ ನಿನ್ನೆ ರಾತ್ರಿ ಸ್ವಲ್ಪ ಚಲೋ ಆಯ್ತು ಸರ್. ಮಳೆ ನಿನ್ನೆ ಇವಾಗಲೇ ನಿಲ್ರಿ, ಇವಾಗ ಬಿಸಿಲು ಬಿದ್ದು ಬಿಟ್ಟಿದೆ ಸರ್.
0: ಬಹಳಷ್ಟು ಶಾಖ ಇದೆ ಅಲ್ವಾ?
1: ರಾತ್ರಿ ನಿನ್ನೆ ಚಲೋ ಆಯ್ತು ಸರ್ ಸ್ವಲ್ಪ ಮಳೆ.
0: ಸ್ವಲ್ಪ ಮಟ್ಟಿಗೆ ತಂಪಾಗಿದೆ. ಒಳ್ಳೇದು. ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನು ಬೆಳೆಯುವಂತದ್ದು ಗಂಗಾವತಿಯಲ್ಲಿ ಅಲ್ವಾ? ಹೌದು ಹೌದು. ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದ್ರ ಸ್ನೇಹಿತರೆ?
1: ಧರ್ಮ ಚಿತ್ರದ ರಾಜಕುಮಾರ್ ಅವ್ರು ಹಾಡಿದ ಹಾಡಿದೆ ನೋಡಿ ಸರ್, ಸತ್ಯ ಧರ್ಮಗಳೇ ಇದು ಪಾದ ಕಮಲಗಳು ಅಂತ.
0: ಹೌದು,
1: ಹಾಡಿದ್ರು ಸರ್. ಮಾಡಿ ಸರ್.
0: ಯಾಕಾಗಿ ಈ ಗೀತೆ ಇಷ್ಟ ಆಯ್ತು?
1: ರಾಜಕುಮಾರ್ ಅವ್ರು ಹಾಡಿದ ಹಾಡ್ರಿ ಸರ್, ಮೇಲತ್ತಿನ ಹಾಡು ಚೆನ್ನಾಗಿರ್ತಾರೆ ಸರ್. ಆಯಾ ಹಾಡು
0: ಅದಕ್ಕೋಸ್ಕರ ಇಷ್ಟಪಡ್ತಾ ಇದ್ದೀರಾ?
1: ಹ್ಞೂ ಸರ್.
0: ನೀವು ಕೇಳಿರುವಂತಹ ಗೀತೆಯನ್ನ ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಆಲಿಸ್ತಾ ಇರಿ. ಧನ್ಯವಾದಗಳು.
1: ನಮಸ್ಕಾರ ಸರ್.
0: ನಮಸ್ತೆ. ಸ್ನೇಹಿತರೆ, ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಧರ್ಮ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸತ್ಯಂ ಅವರಿಂದ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
0: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
3: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ

0: ತುಂಬಾ ಖುಷಿ ಆಯ್ತು ಸರ್. ಅದು ನಿಮ್ ಪ್ರೋಗ್ರಾಮ್ ನಡೆಸ್ಬೇಕಾದ್ರೆ ತುಂಬಾ ಟ್ರೈ ಮಾಡ್ತಿದ್ದೆ, ಹಾಗಲತ್ತು ಇವತ್ ಸಿಕ್ಕಿದೆ, ತುಂಬಾ ಖುಷಿ ಆಯ್ತು ಸರ್.
1: ಸರಿ, ಒಳ್ಳೇದು. ಯಾಕಾಗಿ ಈ ಗೀತೆಯನ್ನ ಪ್ರಸಾರಿಸಿ ಎಂಬುದಾಗಿ?
0: ಶುಕ್ರವಾರ ಅಲ್ವಾ ಸರ್,
1: ಓ ಹಾಗಾಗಿ ಲಕ್ಷ್ಮಿಯನ್ನ ಕರೀತಾ ಇದ್ರ ಮನೆಗೆ.
0: ಮತ್ತೆ ಈಗ ಮುಂಚೆ ಮಾಡಿದವರು ಒಳ್ಳೆ ಹಾಡ್ ಕೇಳಿದ್ರು ಸರ್, ತುಂಬಾ ಒಳ್ಳೆ ಹಾಡ್ ಬಂತು. ಅದ್ರ ಜೊತೆಗೆ ಇದು ಒಂದಾದ್ರೆ ಎಲ್ರಿಗೂ ಪೂಜೆ ಮಾಡೋ ಟೈಮ್ನು, ಮತ್ತೆ ಖುಷಿ ಖುಷಿಯಾಗಿ ನೀವು ಚೆನ್ನಾಗಿ ಪ್ರಸಾರ ಮಾಡ್ತೀರಾ. ಮಕ್ಕಳ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್, ಸ್ಕೂಲ್ದು ಮಾಡ್ತಿರಲ್ಲ, ನಾವು ಡೈಲಿ ಪ್ರೋಗ್ರಾಮ್ ಎಲ್ಲ ಕೇಳ್ತೀವಿ. ಮಕ್ಕಳ ಪ್ರೋಗ್ರಾಮ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ರೆ, ಈಗ ಮಕ್ಕಳಿಗೆ ರಜಾ ಇದೆಯಲ್ಲ ಸರ್, ದಯವಿಟ್ಟು ಪ್ರೋಗ್ರಾಮ್ ನಡೆಸ್ಕೊಡಿ.
1: ಖಂಡಿತ, ನಿಮ್ಮ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಿ ಅದನ್ನ ಚರ್ಚೆ ಮಾಡ್ತೀವಿ. ಸರಿ, ಈಗ ಪೂಜೆಗಾಗಿ ಒಂದು ಒಳ್ಳೆಯ ಗೀತೆಯನ್ನ ತಾವು ಕೇಳಿದಿರಾ, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಕೇಳಿದರೆ ಈಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ ಒಂದು ಆಯ್ದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯ ರಚನೆ ಚಿ ಉದಯಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ಸಿಂಗೀತಂ ಶ್ರೀನಿವಾಸ ರಾವ್ ಅವರು.

0: లక్ష్మీ బారమ్మ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
2: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
2: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
4: ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಮುಂದಿನ ಕೇಳುಗರು ಯಾರು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ? ನಮಸ್ತೆ.
5: ನಮಸ್ತೆ ಸರ್.
4: ಯಾರಿದು ಕರೆ ಮಾಡಿರೋದು?
5: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದಾರೆ.
4: ತಿಮ್ಮಪ್ಪ ಅವರು ಪುತ್ತೂರಿನಿಂದ ಕರೆ ಮಾಡಿದಿರಾ? ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
5: ನನಗೆ ದೇವರ ಕಣ್ಣು ಚಿತ್ರದಿಂದ ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನ ತನವ ತೊರೆದರೇನು ಸೊಗಸಿದೆ ಅಂತ ಒಂದು ಹಾಡು ಉಂಟಲ್ಲ ಸರ್.
4: ಹೌದು,
5: ಹಾಡು ಪ್ಲೇ ಮಾಡಿ.
4: ಈಗ ನೀವು ಪಲ್ಲವಿಯನ್ನ ಹೇಳಿದ್ರೆ,
5: ಹೌದು ಸರ್,
4: ಪೂರ್ತಿಯಾದಂತಹ ಗೀತೆಯನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ಈಗ ಪ್ರಸಾರ ಮಾಡ್ತೀವಿ.
5: ಆಯ್ತು ಸರ್,
4: ಕೇಳಿ, ಸಂತೋಷ ಪಡಿ.
5: ಆಯ್ತು ಸರ್, ಧನ್ಯವಾದ.
4: ಸ್ನೇಹಿತರೆ, ದೇವರ ಕಣ್ಣು ಚಿತ್ರದಿಂದ ಈ ಗೀತೆಯನ್ನ ಕೇಳಿಕೊಂಡು ಬರೋಣ. ಗೀತೆಗೆ ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಟಿಜಿ ಲಿಂಗಪ್ಪ ಅವರಿಂದ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳುಗರೆ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕೇಳುಗರ ಒಂದು ಆಯ್ಕೆಯ ಗೀತೆ ಯಾವುದು ಎಂಬುದಾಗಿ ತಿಳಿದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಸರ್.
2: ಕರೆ ಮಾಡಿರುವವರು ಯಾರು?
3: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
2: ರೂಪಾ ಪಾಂಡುರಂಗರಾವ್ ಅವರು ನಮ್ಮ ಚಿತ್ರದುರ್ಗದಿಂದ ಕರೆ ಮಾಡಿದ್ದೀರಾ?
3: ಹೌದು ಸರ್.
2: ಯಾವ ಗೀತೆಯನ್ನ ಈಗ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
3: ಸಂಯುಕ್ತ ಫಿಲಮಲ್ಲಿ ಪ್ರೀತಿಯೋ ಪ್ರೇಮವೋ ಅಂತ ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
2: ಯಾಕಾಗಿ ಈಗ ಈ ಗೀತೆಯನ್ನ ಕೇಳೋದಕ್ಕೆ ಬಯಸ್ತಾ ಇದ್ರ?
3: ಸರ್ ತುಂಬಾ ದಿನ ಆಗಿತ್ತು ಸರ್ ಹಾಡು ಕೇಳ್ಬೇಕಿತ್ತು. ಹಾಗೆ ಫಿಲಮ್ ನೋಡ್ತಾ ಇದ್ದೆ ಸರ್ ನಿನ್ನೆನೋ ಮೊನ್ನೆ ಬಂದಿತ್ತು ಟಿವಿಯಲ್ಲಿ, ಹಾಗೆ ನೆನಪ ಬಂತು.
2: ಸರಿ, ನಿಮ್ಮ ಈ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
3: ಧನ್ಯವಾದ.
2: ಕೇಳಿದರೆ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಸಂಗೀತ ನೀಡಿರುವ ಸಂಯುಕ್ತ ಚಿತ್ರದ ಈ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್. ಗೀತೆಯ ರಚನೆ ಚಿವುದೇಶಂಕರ್ ಅವರದು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ನಮ್ಮ ಮುಂದಿನ ಕೇಳುಗರು ಯಾವ ಗೀತೆಗೆ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಸರ್, ನಮ್ಮ ಕೆಂಪೇನಹೊಸಕೋಟೆ ಕಟ್ಟಾಯದಲ್ಲಿ ಸಂಕಪ್ಪ ಮಾತಾಡ್ತಾರೆ.
3: ಸಂಕಪ್ಪ ಅವರು ಕರೆ ಮಾಡಿದ್ರಾ, ಯಾವ ಗೀತೆಯನ್ನ ಈಗ ಕೇಳಬೇಕನ್ನೋದಾಗಿ?
4: ಸೌಂದರ್ಯ ಚಿತ್ರದಿಂದ ಹೃದಯದ ಮಾತು ಕೇಳಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದೆ.
3: ಹೌದು,
4: ಅವರು ರಮೇಶ್ ಆಕ್ಟಿಂಗ್ ಮಾಡಿರೋದು. ಹಾಡು ಕೇಳೋದಕ್ಕೆ ಬಾರಿ ಚೆನ್ನಾಗಿದೆ.
3: ಯಾಕಾಗಿ ಈ ಗೀತೆಯನ್ನು ಇಷ್ಟಪಡ್ತಾ ಇದ್ದೀರಾ?
4: ಒಂಥರ ಸ್ಲೋ ಮೋಷನ್ ಅಲ್ಲಿ ಬಾರಿ ಚೆನ್ನಾಗಿದೆ ಹಾಡೋದು. ತುಂಬಾ ಕೇಳಕ್ಕೆ ಇಂಪಾಗಿ ಮಧುರವಾಗಿದೆ. ಈ ಒಂಥರ ಮಳೆ ಇಲ್ಲ, ಬಿಸಿಲು ಸಿಕ್ಕಾಗ್ಬಿಟ್ಟೆ, ಒಂಥರ ಕೇಳುವಾಗ ಈ ಸಂಜೆ ಹೊತ್ತಿನಲ್ಲಿ ತುಂಬಾ ಖುಷಿ ಆಗುತ್ತೆ.
3: ಸರಿ,
4: ಈ ಹಾಡು ಎಲ್ಲ ಆಕಾಶವಾಣಿ ಕೇಳಗರಿಗೆ ಹಾಗೂ ನನ್ನ ಮೊಮ್ಮಕ್ಕಳಾದ ನಯನ ಮತ್ತು ಶಿವಾನಿಗೋಸ್ಕರ ಡೆಡಿಕೇಟ್ ಮಾಡಿದ್ವಿ ಸರ್.
3: ಖಂಡಿತ, ನೀವು ಕೇಳಿರುವಂತಹ ಗೀತೆ ನಿಮ್ಮೆಲ್ಲರಿಗಾಗಿ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
4: ಓಕೆ ಸರ್, ಧನ್ಯವಾದ ಧನ್ಯವಾದ.
3: ಕೇಳಿದರೆ ಹಂಸಲೇಖ ಇವರು ಸಂಗೀತ ನೀಡಿ ಬರೆದಿರುವ ಸೌಂದರ್ಯ ಚಿತ್ರದ ಈ ಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಮತ್ತು ಅನುರಾಧ ಭಟ್.

0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ರಿಂದ ಮೇ 19ರವರೆಗೆ ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗಾಗಲೇ ತಿಳಿಸಿದ ಈ ದಿನಾಂಕಗಳನ್ನು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ, ಯಾರಿದು ಕರೆ ಮಾಡಿರುವುದು?
1: ನಾನು ಕೆಆರ್ಪುರಂನಿಂದ ಗುರುಮೂರ್ತಿ ಅಂತ ಸರ್.
0: ನಮ್ಮ ಹಾಸನದ ಕೆಆರ್ಪುರಂನಿಂದ ಗುರುಮೂರ್ತಿ ಅವರು ಕರೆ ಮಾಡಿದ್ದಾರೆ.
1: ಹಾಸನ, ಹೌದು, ಹಾಸನ ಕೆಆರ್ಪುರಂ.
0: ಯಾವ ಗೀತೆಗಾಗಿ ಕರೆ ಮಾಡಿದಿರಾ
1: ಸರ್? ನನಗೆ ಅಮೃತ ವರ್ಷದಿಂದ ತುಂತುರು ಬೇಕಾಗಿತ್ತು ಸರ್, ನಮ್ಮ ಮೊಮ್ಮಕ್ಕಳಿಗೆ.
0: ಹಾ ಹಾ, ತುಂತುರು ಹನಿ ನೀರ ಹಾಡು ಅನ್ನುವಂತ ಒಂದು ಚಿತ್ರ ಅವರು ಹಾಡಿರುವಂತ ಒಂದು ಮಧುರ ಗೀತೆ ತಮಗಾಗಿ ಬೇಕಾಗಿದೆ.
1: ಇಬ್ರು ಮೊಮ್ಮಕ್ಕಳಿದ್ದಾರೆ, ಸನ್ನಿಧಿ ಸುನಿಧಿ ಅಂತ. ಅವರಿಬ್ರಿಗೂ ಬೇಕಂತೆ. ನೀವು ಫೋನ್ ಮಾಡು ಫೋನ್ ಮಾಡು ಅಂತ ಹೇಳ್ತಲೇ ಇರ್ತಲ್ಲ, ಇವತ್ತು ಮಾಡಿದೆ, ಅವ್ರ ಲಕ್ಕು ಸಿಕ್ತು.
0: ಸರಿ, ಈಗ ನಿಮಗಾಗಿ, ನಿಮ್ಮ ಮೊಮ್ಮಕ್ಕಳಿಗಾಗಿ, ಹಾಗೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗಾಗಿ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ಈ ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್, ಸಂಗೀತ ದೇವ ಅವರಿಂದ.

ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಮಕ್ಕಳ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿಯವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿಗಾಗಿ ಶಾಲಾ ವಿಳಾಸ ಹೀಗಿದೆ: ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1/C, KRS ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 241-2320, STD ಕೋಡ್ 0821, ಅಥವಾ ಮೊಬೈಲ್ ಸಂಖ್ಯೆ ಹೀಗಿದೆ: 9686668434. ಮತ್ತೊಮ್ಮೆ 9686668434. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ

0: ಕರೆ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಪ್ರೀತಿಪಾತ್ರರಿಗೂ ಧನ್ಯವಾದಗಳು. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಸರಿಯಾಗಿ 5:45:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565979.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವೈವಿ ಜನ್ಯಾ ಅವರ ಪೋಷಕರಾದ ಬಸಂತ್ ಕುಮಾರ್ ಹಾಗೂ ಹರಿಣಾಕ್ಷಿಯವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಕಲುಗೂಡುವಿ ಮಧುಸೂದನ್.
6: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ ಸ್ಕೂಲ್ಸ್ ಈ ಶಾಲೆಗೆ ಈ ಸಾಲಿನಲ್ಲಿ ಐಸಿಎಸ್ಇಗೆ ಸಂಬಂಧಪಟ್ಟ ಹಾಗೆ 10ನೇ ತರಗತಿಯ 100% ಫಲಿತಾಂಶ ಬಂದಿದೆ. ಅಲ್ಲಿ ಓದ್ತಾ ಇರತಕ್ಕಂತಹ ಎಲ್ಲ ಮಕ್ಕಳು ಕೂಡ 100% ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಇರುವಂತದ್ದು ಒಂದು ಒಳ್ಳೆಯ ಸಂಗತಿ. ಈ ನಿಟ್ಟಿನಲ್ಲಿ ಆ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ 97% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವೈಬಿ ಜನ್ಯಾ ಅವರ ಪೋಷಕರಾದ ಬಸಂತ್ ಕುಮಾರ್ ಅವರು ಹಾಗೂ ಹರಿಣಾಕ್ಷಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಇಬ್ಬರಿಗೂ ಕೂಡ.
7: ನಮಸ್ತೆ.
6: ಸ್ಕಾಲರ್ ಶಾಲೆಯನ್ನ ಯಾಕೆ ಆಯ್ಕೆಯನ್ನ ಮಾಡಿದ್ರಿ?
8: ನಮ್ಮ ಏರಿಯಾದಲ್ಲೇ ಒಂದು ಇತ್ತು, ಮತ್ತೆ ಅವರು ತುಂಬಾ ಡೆಡಿಕೇಶನ್ ಇತ್ತು ಸರ್ಗೆ, ಮುಂಚೆಯಿಂದನು ಎಜುಕೇಶನ್ ಬಗ್ಗೆ ತುಂಬಾ ಅವರು ಅಳವಡಿಸಿಕೊಂಡಿದ್ರು. ಹಾಗಾಗಿ ಮಕ್ಕಳಿಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಸಿಗುತ್ತೆ, ಒಂದೊಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಸ್ಕಾಲರ್ ಸ್ಕೂಲ್ಗೆ ಹಾಕಿದ್ವಿ ಸರ್.
6: ಐಸಿಎಸ್ಇಯಲ್ಲಿ ಮಗಳು 97% ಅಂಕಗಳನ್ನ ಪಡೆದುಕೊಂಡಿದ್ದಾಳೆ, ಏನನ್ನಿಸ್ತು ನಿಮ್ಗೆ ಇಷ್ಟು ಒಂದು ರಿಸಲ್ಟ್ ಬಂದಿದೆ ಅಂತ?
9: ತುಂಬಾ ಹೆಮ್ಮೆ ವಿಚಾರ. ನನ್ನ ಮಗಳು ಅಂತಲ್ಲ, ಎಲ್ಲ ಮಕ್ಕಳು ಅಷ್ಟು ಒಳ್ಳೆ ಅಂಕಗಳನ್ನ ತೆಗೆದಿರೋದು ಶಾಲೆಗೆ ಮತ್ತೆ ಎಲ್ಲಾ ಪೋಷಕರಿಗೂ ಹೆಮ್ಮೆ ವಿಚಾರ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಮೊದಲಿಂದನು ತುಂಬಾ ಎಫರ್ಟ್ ಹಾಕ್ತಿದ್ರು, ಯಾವ್ದೇ ಟ್ಯೂಷನ್ ಕಳಿಸ್ತಾ ಇರ್ಲಿಲ್ಲ, ಶಾಲೆ ವತಿಯಿಂದನು ಬೇಡ ಅಂತಿದ್ರು. ಅವರೇ ಎಫರ್ಟ್ ಹಾಕಿ ಟೀಚರ್ಸ್ ಎಲ್ಲ ತುಂಬಾ ಡೆಡಿಕೇಶನ್ ಇಂದ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ತರೋಕೆ ಸಹಾಯ ಮಾಡಿದ್ದಾರೆ.
6: ಹಾಗಾಗಿ ಮಗಳಿಗೆ ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಆಯ್ತು. ಹೇಗೆ ಓದ್ತಾ ಇದ್ಲು ಮಗಳು?
9: ಅವಳು ತುಂಬಾ ಎಫರ್ಟ್ ಹಾಕಿದ್ಲು, ಯಾಕೆಂದ್ರೆ ಐಸಿಎಸ್ಇ ಸಿಲೆಬಸ್ ಇದೆಯಲ್ಲ, ತುಂಬಾ ವಾಸ್ಟ್ ಅದು, ಸ್ಟೇಟ್ ಸೆಂಟ್ರಲ್ ಅಷ್ಟು ಈಸಿ ಇಲ್ಲ. ಹಂಗಾಗಿ ಅದರಲ್ಲೂ ಅಷ್ಟೊಂದು ಅಂಕಗಳನ್ನ ಗಳಿಸೋದು ತುಂಬಾ ಸುಲಭವಾದ ಕೆಲಸ ಅಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ನಾವು ಹೇಳ್ದೇನೆ ಅವಳು ಸ್ವ ಇಚ್ಛೆಯಿಂದ ಓದ್ತಾ ಇದ್ಲು. ನಾವು ಓದು ಅಂತ ಒಂದಿನೂ ಹೇಳಿಲ್ಲ, ಬಟ್ ಅವಳೇ ಅವಳ ಸ್ವ ಇಚ್ಛೆಯಿಂದ ಅವಳೇ ಹೇಳೋದು, ಇಲ್ಲ ಮಧ್ಯರಾತ್ರಿವರೆಗೂ ಓದೋದು, ಮಾರ್ನಿಂಗ್ ಕ್ಲಾಸಸ್ ಅಟೆಂಡ್ ಮಾಡೋದು, ಆ ಥರ ಅವಳೇ ಒಂದು ಟೈಮ್ ಟೇಬಲ್ ಹಾಕೊಂಡು ಅವಳಿಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಓದ್ತಾ ಇದ್ಲು. ಈಗ ಅವಳಿಗೆ ಫಿಸಿಕ್ಸ್ ಟಫ್ ಅಂದ್ರೆ ಫಿಸಿಕ್ಸ್ ಗೆ ಜಾಸ್ತಿ ಎಫರ್ಟ್ ಹಾಕ್ತಿದ್ಲು, ಒಂದ್ ರೀತಿ ಒಂದು ರುಟೀನ್ ಮಾಡ್ಕೊಂಡಿದ್ಲು. ತುಂಬಾ ಎಫರ್ಟ್ ಹಾಕ್ತಾ ಇದ್ಲು, ಅವಳ ಆ ಶ್ರಮಕ್ಕೆ ಪ್ರತಿಫಲ ಇವತ್ತು ಸಿಕ್ಕಿದೆ.
8: ಮತ್ತೆ ಇನ್ನೊಂದು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ, ಸ್ಕೂಲ್ ಅಲ್ಲಿ ತುಂಬಾ ಡೆಡಿಕೇಶನ್ ಇದೆ ಸರ್, ಚಂದ್ರ ಸರ್ ಇರ್ಬೋದು, ಅವ್ರ ಟೀಚರ್ಸ್ ಇರ್ಬೋದು, ಮಕ್ಕಳು ಇವತ್ತು ಆ ಒಂದು ಸ್ಟೇಜಿಗೆ ಬರೋ ಕಾರಣ ಸ್ಕೂಲ್ದು ತುಂಬಾ ಎಫರ್ಟ್ ಇದೆ ಸರ್, ಅದು ತುಂಬಾ ಹೆಮ್ಮೆ ಪಡೋ ವಿಚಾರ ಸರ್.
6: ಈಗ ಆರಂಭದಿಂದಲೂ ಕೂಡ ಶಾಲೆಯಲ್ಲಿ ಹೇಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು ಮಗಳು ಓದ್ಲಿಕ್ಕೆ?
8: ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಎರಡು ಮಾತಾಡೋಂಗೆ ಇಲ್ಲ ಸರ್. ಯಾಕೆಂದ್ರೆ ಅವರು ನನಗೂ ನನ್ನೇ ಮಾತಾಡ್ಬೇಕಾದ್ರೆ ಮಗಳದು ಈ ತರ ಇದ್ ಮಾಡ್ಬೇಕಾದ್ರೆ ನನಗೂ ಕಣ್ಣೀರ್ ಕೂಡ ಬಂತು ಸರ್. ಯಾಕೆಂದ್ರೆ ಸ್ಕೂಲ್ ಚಂದ್ರ ಸರ್ನ ನಾವು ಯಾವತ್ತು ಯಾವುದೇ ಕಾರಣಕ್ಕೆ ಎಷ್ಟೊತ್ತಿನಲ್ಲೇ ನಾವು ಫೋನ್ ಮಾಡಿ ಕೇಳಿದ್ರು ಕೂಡ ಇಮಿಡಿಯೇಟ್ಲಿ ಆನ್ಸರ್ ಮಾಡ್ತಿದ್ರು, ಉತ್ತರಗಳನ್ನ ಕೊಡ್ತಿದ್ರು. ಯಾವ ಟೈಮಲ್ಲಿ ಕೇಳಿದ್ರು ಕೂಡ, ಯಾವ ಟೀಚರ್ಸ್ ಕೇಳಿದ್ರು ಕೂಡ ನಮ್ಗೆ ಯಾವತ್ತೂ ಕೂಡ ಉತ್ತರ ಕೊಡದೆ ದಿನನೇ ಇಲ್ಲ. ಏನೇ ಡೌಟ್ಸ್ ಏನೇ ಕೇಳಿದ್ರು ಕೂಡ ಉತ್ತರ ಕೊಡ್ತಿದ್ರು. ಹಾಗಾಗಿ ಮಗಳಿಗೂ ಕೂಡ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಗಳಿವತ್ತು ಓದಕ್ಕೆ ಅವತ್ತು ಈ ಮಠಕ್ಕೆ ಬರಕ್ಕೆ ಕಾರಣ ಸ್ಕೂಲೇ ಸರ್.
6: ಈಗ 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡ್ಕೋಬೇಕು ಅಂತ ಹೇಳಿದ್ರೆ ಅದು ಒಂದು ವರ್ಷದ ಸಾಧನೆ ಮಾತ್ರ ಅಲ್ಲ, ಅದರ ಹಿಂದಿನ ವರ್ಷಗಳಲ್ಲೂ ಕೂಡ ಒಂದು ಒಳ್ಳೆಯ ಅಡಿಪಾಯವನ್ನ ಹಾಕ್ಬೇಕಾಗುತ್ತೆ.
8: ಹೌದು,
6: ಆ ಹಿಂದಿನ ವರ್ಷಗಳ ಕಲಿಕೆ ಇವೆಲ್ಲ ಹೇಗಿತ್ತು?
8: ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದಾಳೆ. ಮತ್ತೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅದೇ ಸ್ಕೂಲ್ ಹೇಳಿದ್ನಲ್ಲ, ಫೌಂಡೇಶನ್ ಗಟ್ಟಿಯಾಗಿದ್ರೆ ಮನೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ ಸರ್, ಹಂಗಾಗಿ ಅವರು ಪಿಲ್ಲರ್ ಕೂಡ ಗಟ್ಟಿ ಹಾಕಿರೋದ್ರಿಂದ ಮಕ್ಕಳು ಕೂಡ ಒಳ್ಳೆ ಇದಲ್ಲಿ ಬರಕ್ಕೆ ಕಾರಣ ಆಯ್ತು ಅಂತ ಹೇಳಕ್ಕೆ.
6: ಈ ಅನೇಕ ಸಾರಿ ಏನಾಗುತ್ತೆ, ಈಗ ಮಗಳು ಅಥವಾ ಮಗ 10ನೇ ಕ್ಲಾಸಿಗೆ ಬಂದ ಅಂದ ತಕ್ಷಣ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ, ಸ್ಕೂಲು ಸೇರಿದಂಗೆ ಪೋಷಕರು ಎಲ್ಲರೂ ಅಲರ್ಟ್ ಆಗುವಂಥದ್ದು ಸಾಮಾನ್ಯ. ಈ ವರ್ಷ ಎಷ್ಟು ಸಂಕಲಗಳನ್ನು ಹಾಕಬೇಕೋ ಅದೆಲ್ಲದನ್ನು ಹಾಕುವಂಥದ್ದು ಇರುತ್ತೆ. ಆದರೆ ಅದು ಒಂದು ವರ್ಷದ ಸಾಧನೆ ಅಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರಾರಂಭದಿಂದಲೂ ಕೂಡ ಮಗಳ ಒಂದು ಅಧ್ಯಯನ ಹೇಗಿತ್ತು?
9: ನಾವು ಆಕ್ಚುಲಿ ಅದು ಮೌಂಟ್ 1, ಮೌಂಟ್ 2, ಮೌಂಟ್ 3 ಸ್ಟಾರ್ಟಿಂಗ್ ಸ್ಟೇಜಸ್ ಅದು. ಆಗ್ಲಿಂದನೂ ನಾವು ಅಲ್ಲೇ ಸೇರಿಸಿದ್ದು, ಯಾವುದೇ ಸ್ಕೂಲ್ ಚೇಂಜ್ ಮಾಡಲಿಲ್ಲ. ನಮಗೆ ಆ ಮಾಂಟೆಸರಿ ಮೆಥಡೇ ಇಷ್ಟ ಆಯಿತು ಅವಳನ್ನ ಸೇರಿಸುವಾಗ. ಶಾಲೆ ಶುರುವಾದಾಗ ಅದರ ಪಕ್ಕದ ಮನೆಯಲ್ಲೇ ನಾವು ವಾಸ ಇದ್ದಿದ್ದು, ಹಾಗಾಗಿ ಅಲ್ಲಿದ್ದ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ವಿ. ಹಾಸನಕ್ಕೆ ಹೊಸತು ಅದು, ಮಾಂಟೆಸರಿ ಮೆಥಡ್ ಅನ್ನೋದು. ಅದೇನು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅದೇನು ಮೆಥಡ್? ಅದು ಆಟದ ಮೂಲಕ ಕಲಿಸೋದು, ಮಾಂಟೆಸರಿ ಮೆಥಡ್. ಆ ಮೆಥಡ್ ನಮ್ಗೆ ಇಷ್ಟ ಆಯಿತು. ಶಾಲೆ ಪಕ್ಕನೇ ಇದ್ದಿದ್ರಿಂದ ನಾವು ಅಲ್ಲಿಗೆ ಜಾಯಿನ್ ಮಾಡಿಸಿದ್ವಿ ಮಗಳನ್ನ. ಆ ಫೌಂಡೇಶನಿಂದ ಮೊದಲಿಂದ ಆ ಮಾಂಟೆಸರಿ ಮೆಥಡೇ ಆ್ಯಕ್ಚುಲಿ ಚೆನ್ನಾಗಿದೆ ಮಕ್ಕಳಿಗೆ, ತುಂಬ ಪ್ರೆಷರ್ ಇಲ್ಲ, ಆಟದ ಮೂಲಕ ಕಲಿಸೋದು. ಹಾಗಾಗಿ ಅವಳಿಗೆ ಆ ಹಂತದಿಂದನೂ ಒಳ್ಳೆ ಎಜುಕೇಶನ್ ಸಿಕ್ಕಿದೆ. ಮತ್ತೆ ಅವಳು ಆಗ್ಲಿಂದನೂ ಓದಲ್ಲಿ ಮುಂದೆ ಇದ್ಲು, ಯಾವಾಗ್ಲೂ ಟಾಪರ್ ಇಲ್ಲ ಸೆಕೆಂಡ್ ಥರ್ಡ್ ಅಲ್ಲಿ ಇರ್ತಾ ಇದ್ಲು. ಈಗ ಬರ್ತಾ ಬರ್ತಾ ಅವರು 9th ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಕ್ ಶುರು ಮಾಡಿದ್ರು. 9th ಒಳ್ಳೆ ಸ್ಕೋರ್ ಇತ್ತು. ಮನೇಲಿ ಅಂದ್ರೆ ಪ್ರೆಷರ್ ಹಾಕ್ತಿರ್ಲಿಲ್ಲ, ನಾವು ಯಾವತ್ತೂ ಅವಳಿಗೆ ಓದು ಅಂತ ಹೇಳಿರ್ಲಿಲ್ಲ. ಈಗ ನೀವು ಕೇಳ್ದಂಗೆ 10th ಅಂದ ತಕ್ಷಣ ಓ ಎಕ್ಸ್ಟ್ರಾ ಎಲ್ಲ ಬಿಟ್ಬಿಟ್ಟು ಓದಿಗೆ ಮಾತ್ರ ಗಮನ ಕೊಡು ಅನ್ನೋದಿರಲಿಲ್ಲ. ಸ್ಕೂಲಲ್ಲೂ ಅಷ್ಟೇ, ಶಾಲಾ ಪ್ರವಾಸಗಳಿತ್ತು, ಸ್ಪೋರ್ಟ್ಸ್ ಇತ್ತು, ಅವರು ಕೂಡ ಯಾವುದನ್ನು ಕಡಿಮೆ ಮಾಡಲಿಲ್ಲ 10th ಅನ್ನೋಕ್ಕೋಸ್ಕರ. ಬರೀ ಓದಿನ ಕಡೆ ಗಮನ ಕೊಟ್ರೆ ಮಕ್ಳಿಗೆ ಅದೊಂಥರ ಎಕ್ಸ್ಟ್ರಾ ಪ್ರೆಷರ್ ಆಗಿಬಿಡುತ್ತೆ. ಹಂಗಾಗಿ ಯಾವುದೇ ಮಕ್ಳಿಗೂ ಅಷ್ಟೇ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಇರಬೇಕು, ಅದ್ರ ಜೊತೆಗೆ ಓದಿರಬೇಕು. ಈಗ 10th ಅಂದ ತಕ್ಷಣ ಸುಮ್ಮನೆ ಎಕ್ಸ್ಟ್ರಾ ಪ್ರೆಷರ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಮನೇಲೂ ಅಷ್ಟೇ, ನಾವಿಬ್ರು ಯಾವತ್ತೂ ಓದು ಅಂತ ಹೇಳಿಲ್ಲ. ಅವಳು ಎಷ್ಟು ಬೇಕಷ್ಟು ಓದ್ಕೋತಾ ಇದ್ಲು, ಅವಳಿಗೆ ಗೊತ್ತಿತ್ತು ನಾನು ಏನು ಓದ್ಬೇಕು, ಮಾರ್ಕ್ಸ್ ತೆಗಿಯಕ್ಕೆ ಎಷ್ಟು ಓದ್ಬೇಕು ಅನ್ನೋ ಗೊತ್ತಿದ್ರಿಂದ ಆರಾಮಾಗಿ ಅವಳು ಸ್ಕೋರ್ ಮಾಡಿದ್ಲು.
6: ಈಗ ಜನ್ಯಳಿಗೆ ಬಂದಿರುವಂತದ್ದು 97 ಅಂಕಗಳು. 3 ಅಂಕ ಕಡಿಮೆ ಆಯ್ತು ಅಂತ ನಿಮ್ಗೆ ಏನಾದ್ರು ಬೇಸರ ಆಯ್ತಾ?
9: ಖಂಡಿತ ಇಲ್ಲ. ನಾನು ಯಾವಾಗ್ಲೂ ಅವಳಿಗೆ ಹೇಳ್ತಿದ್ದೆ, ನಿನಗೆ 80% ಬಂದ್ರು ನಾವು ಅದನ್ನ ಖುಷಿಯಿಂದ ಸ್ವೀಕರಿಸ್ತೀವಿ, ನೀನ್ ಯಾವತ್ತೂ ಪ್ರೆಷರ್ ತಗೋಬೇಡ ಅಂತಾನೆ ಹೇಳ್ತಿದ್ದೆ. ಇದು ಅದು ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇವ್ರ ಸ್ಪೆಷಲ್ ಪೇರೆಂಟ್ ಈ ತರ ಹೇಳ್ತಾರಲ್ಲ ಅಂತ. ಆದ್ರೆ ನಾವು ಮೊದಲಿಂದ ನಾವಿಬ್ರು ಹೇಳ್ತಿದ್ವಿ, ತುಂಬಾ ಓದ್ಬೇಡ, ತುಂಬಾ ಪ್ರೆಷರ್ ತಗೋಬೇಡ, ನೀನ್ ಎಷ್ಟು ತೆಗೆದ್ರು ನಮಗೆ ಖುಷಿನೇ ಅಂತ. ಹಂಗೇನೆ ನಾವು ನಿಜವಾಗ್ಲೂ ಖುಷಿ ಪಟ್ಟಿದೀವಿ, ಎಷ್ಟು ಬಂದ್ರು ನಾವು ಸ್ವೀಕರಿಸ್ತಾ ಇದ್ವಿ. ಈಗಂತೂ ತುಂಬಾ ಖುಷಿಯಾಗಿದೆ.
6: ಈ ICSE ಅನ್ನುವಂಥದ್ದು ಒಂದು ಭಯ ಇರುತ್ತೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪೋಷಕರಲ್ಲಿ ಭಯ ಇರುತ್ತೆ, ತುಂಬ ಓದಬೇಕು ಮತ್ತು ಹೆಚ್ಚೆಚ್ಚು ವಿಷಯಗಳಿರುತ್ತೆ ಅನ್ನೋಂಥದ್ದು. ಆ ಥರದ ಭಯ ನಿಮಗೂ ಇತ್ತ?
8: ಇಲ್ಲ ಸರ್, ಭಯ ಏನಿರಲಿಲ್ಲ. ಬಟ್ ಅದೇ ICSE ಅಂದರೆ ನಿಮಗೆ ಗೊತ್ತಿರೋ ಹಾಗೇನೆ ಈಗ ಸ್ಟೇಟ್ ಮತ್ತು CBSEಗಿಂತನೂ ತುಂಬ ಟಫ್ ಇರುತ್ತೆ. ಬಟ್ ಈ ಸ್ಕೂಲಲ್ಲಿ ತುಂಬಾ ಅದನ್ನ ಲೀಲಾ ಜಾಲವಾಗಿ ಒಂದ್ ಸ್ವಲ್ಪ ಇದಾಗಿ ಮಾಡಿದ್ದಾರೆ, ಮಕ್ಕಳಿಗೆ ಈಸಿ ಮಾಡ್ಕೊಟ್ಟಿದ್ದಾರೆ
6: ಕಲೀಲಿಕ್ಕೆ, ಸುಲಭ ಆಗ್ಬೇಕು,
8: ತುಂಬಾ ಸುಲಭ ಆಗೋ ರೀತಿ ಮಾಡ್ಕೊಟ್ಟಿದ್ದಾರೆ. ಅದನ್ನ ತುಂಬಾ ಕಷ್ಟ ಬೆಟ್ಟದಷ್ಟು ಕಟ್ಟ ಅಂತ ಆತರ ಏನು ತೋರಿಸಿಲ್ಲ. ಬಟ್ ಲೀಲಾ ಜಾಲವಾಗಿ ಇದು ಮಾಡಿದ್ದಾರೆ. ಮತ್ತೆ ಕ್ಲಾಸಸ್ ಕೂಡ ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮಾರ್ನಿಂಗ್ 5:30 ಸ್ಕೂಲ್ ಸ್ಟಾರ್ಟ್ ಮಾಡ್ತಿದ್ರು. ನಮ್ಗೆ ಫಸ್ಟ್ ಯಾಕಪ್ಪ ಇಷ್ಟು ಬೇಗ ಮಾಡ್ತಾರೆ ಅಂತ ಅನಿಸ್ತು, ಲಾಸ್ಟಿಗೆ ಇವ್ರು ಯಾಕೆ ಮಾಡಿದ್ರು ಅಂತ ಅರ್ಥ ಆಯ್ತು. ಪೋರ್ಷನ್ ಕಂಪ್ಲೀಟ್ ಮಾಡಿದ್ರು, ರಿವಿಷನ್ ಮಾಡಿಸಿದ್ರು, ಮಕ್ಕಳಿಗೆ ಅದು ಮಾರ್ಕ್ಸ್ ತೆಗಿಲಿಕ್ಕೆ ತುಂಬಾ ಅನುಕೂಲ ಆಯ್ತು ಸರ್.
6: ಸ್ಕಾಲರ್ ಸ್ಕೂಲ್ನಲ್ಲಿ ಇರುವಂತಹ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
9: ಸ್ಟಾಫ್ ತುಂಬಾ ಚೆನ್ನಾಗಿದೆ, ಪ್ರತಿ ಸಬ್ಜೆಕ್ಟ್ ಅನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವುದೇ ಡೌಟ್ಸ್ ಇದ್ರು ಕೇಳಿ ಅಂತಿದ್ರು. ಬರೀ ಪೋರ್ಷನ್ ಕಂಪ್ಲೀಟ್ ಮಾಡೋದಲ್ಲದೆ ಎಲ್ಲಾ ಮಕ್ಕಳಿಗೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಲ್ಲರೂ ಅಂಕ ಗಳಿಸುವಂತೆ ಮಾಡಿದ್ದಾರೆ. ಈಗ ಬರೀ ಟಾಪರ್ಸಿಗೆ ಮಾತ್ರ ಅಲ್ಲ, ಕೆಳಮಟ್ಟದಲ್ಲಿ ಇದ್ದಂತ ಮಕ್ಕಳನ್ನು ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಕೊಟ್ಟು ಅವರನ್ನ ಓದಿಸಿ ಆ ಮಕ್ಕಳು ಕೂಡ ಒಳ್ಳೆ ಅಂಕ ತೆಗೆಯುವಂಗೆ ಮಾಡಿದ್ದಾರೆ. ಟೋಟಲಿ ಸ್ಟಾಫ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಅವರ ಡೆಡಿಕೇಶನ್ ಇದೆ, ಇಷ್ಟೊಂದು ಮಾರ್ಕ್ಸ್ ಬರೋಲ್ಲಿ ಅವರ ಶ್ರಮ ತುಂಬಾ ಇದೆ.
6: ಮುಂದೆ ಮಗಳಿಗೆ ಏನು ಓದಿಸ್ಬೇಕು ಅನ್ನೋಂತ ಆಲೋಚನೆ ಇದೆ?
8: ಅಲ್ಲ, ನಮ್ದೇನಿಲ್ಲ, ಮಗ್ಳು ಏನ್ ಹೇಳ್ತಾರೆ ಅದೇ ತರ ಅಷ್ಟೇ, ಇದೇ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಸರ್. ಏನ್ ಓದ್ಬೇಕು ಅಂತಿದೆ ಅದನ್ನಷ್ಟೇ ಸರ್.
6: ಏನ್ ಆಸಕ್ತಿ ಇದೆ ಮಗುಗೆ?
9: ಅವಳಿಗೆ MBBS ಮಾಡ್ಬೇಕಂತ ಆಸೆ ಇದೆ, ಹಂಗಾಗಿ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ.
6: ಅದಕ್ಕೆ ನಿಮ್ಮ ಉತ್ತೇಜನವೂ ಕೂಡ ಇದೆ.
9: ಖಂಡಿತ
8: ಖಂಡಿತ ಇದೆ.
6: ಮಗಳ ಅಭಿಪ್ರಾಯ ಏನು ಈ ಒಂದು ಫಲಿತಾಂಶದ ಬಗ್ಗೆ?
9: ತುಂಬಾ ಖುಷಿ ಪಟ್ಟಿದ್ದಾಳೆ ಅವಳು ಕೂಡ. ಅವಳು ಅದೇ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅದ ಅವಳಿಗೆ. ಇದು ರಿಸಲ್ಟ್ ಬಂದ್ಮೇಲೆ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದೆ. ನಾನು ICSE ಇಷ್ಟು ತೆಗಿಬಹುದು ಅಂದರೆ ನಾನು ಇನ್ನೂ ನನ್ನ ಕ್ಯಾಪಬಿಲಿಟಿ ಇದೆ ನನಗೆ ಅನ್ನೋದು ಅವಳಿಗೆ ಅರ್ಥ ಆಗಿದೆ. ತುಂಬ ಖುಷಿಯಾಗಿದ್ದಾಳೆ. ಈ ರಿಸಲ್ಟ್ ಅವಳಿಗೆ ಖುಷಿ ತಂದಿದೆ ಮತ್ತು ತುಂಬ ಕಾನ್ಫಿಡೆನ್ಸು ತಂದಿದೆ.
6: ವಿಶೇಷವಾಗಿ ಈ 10th ಮತ್ತು 12th ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ಪೋಷಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
9: ಅದೇ ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು. ನಾನು ಹೇಳೋದಂದರೆ ಕೆಲವರಂತೂ ತುಂಬ ಓದು ಓದು 24 ಗಂಟೆ ಓದು ಓದು ಅಂತಿರ್ತಾರೆ. ಅವರ ಕೆಪಾಸಿಟಿ ಕ್ಯಾಪಬಿಲಿಟಿ ಏನಿದೆ ಅವರ IQ ಲೆವೆಲ್ ಏನಿದೆ ಅಷ್ಟನ್ನು ಓದ್ತಾರೆ. ಒಂದು ದಾರಿ ತೋರಿಸ್ಬೇಕು. ಸುಮ್ಮನೆ ಓದು ಓದು ಒಂದು ಪ್ರೆಷರ್ ಹಾಕೋದ್ರಿಂದ ಮಕ್ಕಳಿಗೆ ಅದು ಇರಿಟೇಷನ್ ಮಾಡುತ್ತೆ ಮತ್ತು ಕೂತು ಅವರೇ ಸ್ವ ಇಚ್ಛೆಯಿಂದ ಓದಿದಷ್ಟು ಓದೋಕ್ಕಾಗಲ್ಲ. ಹಾಗಾಗಿ ಒಂದು ದಾರಿ ತೋರಿಸ್ಬೇಕು. ತುಂಬ ಪ್ರೆಷರ್ ಹಾಕಬಾರ್ದು ಓದಿ ಓದಿ ಅಂತ. ಮಕ್ಕಳು ಸ್ವ ಇಚ್ಛೆಯಿಂದ ಓದಿದ್ರೆ ಅವ್ರಿಗೂ ಖುಷಿ ಇರುತ್ತೆ, ಒಳ್ಳೆ ಅಂಕಗಳು ಬರುತ್ತೆ.
8: ಮತ್ತೆ ಇನ್ನೊಂದು, ಕೆಲವು ಮಕ್ಕಳು SLC ಅಂದ ತಕ್ಷಣ ಅವರ ಅಪ್ಪ ಅಮ್ಮನೆ ಫಸ್ಟ್ ರೆಡಿಯಾಗಿ ಕೇಬಲ್ ಎಲ್ಲ ತೆಗ್ಸ್ಬಿಟ್ಟಿರ್ತಾರೆ. ನಾವು ಆ ತರ ಯಾವ್ದು ಕೇಬಲ್ ತೆಗ್ಸಿಲ್ಲ. ಟಿವಿನೂ ನೋಡೋ ಟೈಮಲ್ಲಿ ಟಿವಿನೂ ನೋಡಿದಾಳೆ ಮತ್ತೆ ಮೊಬೈಲು ನೋಡಿದಾಳೆ. ಅಂದ್ರೆ ಯಾವ್ದನ್ನು ನೋಡಿಲ್ಲ ಅಂತಲ್ಲ, ಎಲ್ಲಾನು ನೋಡಿದ. ಮತ್ತೆ ಏನಂತಂದ್ರೆ ಸ್ಕೂಲಲ್ಲಿ ಯಾವ ತರ ಹೇಳ್ಕೊಟ್ಟಿದ್ರೆ ಯಾವ ತರ ಅದನ್ನೆಲ್ಲ ನೀಟಾಗಿ ಮಾಡಿದಾಳೆ. ಸ್ಕೂಲಲ್ಲಿ ಏನ್ ಅವರು ಹೋಮ್ವರ್ಕ್ ಸೇರ್ಬೋದು, ಏನ್ ವರ್ಕ್ ಶೀಟ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನಾವೇ ಹೇಳ್ತಿದ್ವಿ, ಬಂದ್ ನೋಡು, ಒಂದ್ 10 ನಿಮಿಷ ರೆಸ್ಟ್ ತಗೋ, 10 ನಿಮಿಷ ಟಿವಿ ನೋಡು ಅಂತ ನಾವೇ ಹೇಳ್ತಿದ್ವಿ. ಆ ತರದೆಲ್ಲ ನೋಡಿದಾಳೆ.
6: ಅಂತಂದ್ರೆ ಸಂಕಲನಗಳನ್ನ ಹಾಕೋದಕ್ಕಿಂತಲೂ ಕೂಡ ಬಹಳ ಮುಖ್ಯವಾಗಿ ಮುಕ್ತವಾಗಿ ಓದ್ಲಿಕ್ಕೆ ಬಿಡಬೇಕು.
8: ಖಂಡಿತ
6: ಪ್ರತಿಯೊಂದನ್ನು ಕೂಡ ಅವರು ಅನುಭವಿಸ್ಬೇಕು.
8: ಹೌದು,
6: ಅನುಭವಿಸಿ ಕಲಿಬೇಕು, ಅವಾಗ ಅದು ಚೆನ್ನಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ.
8: ಖಂಡಿತದ್ದು.
6: ನಿಮ್ಮ ಮಗಳು ICSE ಸಿಲೆಬಸ್ ಅನ್ನ ಓದಿ ಶೇಕಡ 97% ಅಂಕಗಳನ್ನ 10ನೇ ತರಗತಿಯಲ್ಲಿ ಪಡೆದುಕೊಂಡಿದ್ದಾಳೆ. ನಿಮ್ಮ ಮಗಳಿಗೆ ಹಾಗೂ ನಿಮ್ಮ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ತಮ್ಮ ಅನುಭವಗಳನ್ನ, ತಮ್ಮ ಕಲಿಕೆಯ ಒಂದು ಪ್ರೋಸೆಸ್ ಅನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇದುವರೆಗೆ ಉತ್ತಮ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ YV ಜನ್ಯಾ ಅವರ ಪೋಷಕರಾದ ಬಸಂತ್ ಕುಮಾರ್ ಹಾಗೂ ಹರಿಣಾಕ್ಷಿ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲ್ಗುಡುವಿ ಮಧುಸೂದನ್.
6: ಇದುವರೆಗೆ ಸಾಧನೆಯ ಹಾದಿ
1: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ICSE ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:30 ಅವಲೋಕನ, 6:50 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ MS ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ PU ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೆಯ ಭಾಗ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಷಣ್ಮುಖ HV. ಸಹಕಾರ ಭವಿಷ್ಯ ಎಚ್ವೈ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಅವರದು. 8:30 ಗಜಲ್ಗಳನ್ನು ಪ್ರಸಾರ ಮಾಡುತ್ತೇವೆ. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. 9:30 ಕರೆಂಟ್ ಅಫೇರ್ಸ್. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈಗ ಒಂದು ಜಾಹೀರಾತು.
7: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ. 6:35 6:50 ಮತ್ತು 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:45 ರೈತರಿಗೆ ಸಲಹೆ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಎಚ್ಎಂ ರಂಗಸ್ವಾಮಿ ಮತ್ತು ಸಂಗಡಿಗರಿಂದ ಅರೆವಾದ್ಯ ವಾದನ ಕೇಳಬಹುದು. 9:00 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಎಸ್ಎಸ್ ಸಿಂಧು ಹಾಗೂ ಯುಎನ್ ಕವಿತಾ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಬಾಲನಂದನದಲ್ಲಿ ಚಿಲಿಪಿಲಿ ಭಾಗವಹಿಸುತ್ತಾರೆ ಧುವನ್ ಶೆಟ್ಟಿ ಆರ್. ಇವರೊಂದಿಗೆ ಲಿಖಿತಾ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬರುಣ್ ಕುಮಾರ್ ಪಾಲ್ ಅವರ ಅವಾಹಿನ್ ಗಿಟಾರ್ ವಾದನ ಕೇಳಬಹುದು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕಾಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ. ನಂತರ ಭಕ್ತಿಗೀತೆಗಳನ್ನು ಕೇಳುವಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನಮೆಂಚಿ, ಸಹಕಾರ ರಮಾ ಕುಲಕರ್ಣಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಸೋಮಶೇಖರ ಕಬ್ಬೇರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಉಪ್ಪಾರ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತ ಮಾಹಿತಿಯನ್ನು ಕೇಳಬಹುದು. 11:20 ಭಾವಗೀತೆಗಳು. 11:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ವಿವಿಧ. 3:30 ನಾಟ್ಯ ತರಂಗ್. 4:00 ಹಲೋ ಫರ್ಮಾಯಿಷ್ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. ನಾಳೆ ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 5:45 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಡಿವಿಟಾ ಡೇವಿಡ್, ವನಿಹಾ ಹಾಗೂ ಪುಣ್ಯ ಎಸ್ ಗೌಡ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. ಆತ್ಮೀಯ ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
10: This is Akashvani, the news read by Abhishek Mukhopadhyay. Prime Minister Narendra Modi today held talks with President of United Arab Emirates Sheikh Mohammed bin Zayed Al Nahyan in Abu Dhabi. He arrived in UAE this morning on the first leg of his five-nation tour covering the UAE and Europe. He was received by UAE President at the presidential airport and accorded a ceremonial welcome, with UAE F-16 fighter jets escorting his aircraft as it entered Emirati airspace. Both the leaders discussed energy cooperation and bilateral trade high amid global supply disruptions linked to the ongoing conflict in West Asia. In his opening remarks, Prime Minister Modi strongly condemned recent attacks on the UAE, describing them as completely unacceptable.
11: आपने जिस संयम करे और विनम्र का परिचय दिखाया यह बहुत ही सराहनीय है। राष्ट्रीय एकता, सुरक्षा और क्षेत्रीय अखंडता बनाए रखने आपके नेतृत्व में उठाए गए कदमों का हम अभिनंदन करते हैं।
10: After concluding his UAE visit, the Prime Minister is now en route to the Netherlands on the second leg of his visit. Thereafter, Mr. Modi will visit Sweden, Norway and Italy during the six-day tour. External Affairs Minister Dr. S. Jaishankar has said that India remains committed to working with all partners in advancing the goal of reformed and effective multilateralism. Addressing the open session on the second day of the BRICS Foreign Ministers Meeting 2026 in New Delhi, Dr. Jaishankar said, "The breadth of the meeting reflects the importance that all leaders attach to strengthening multilateral cooperation in a rapidly changing world." He further said this urgent need to reform the international financial architecture. Dr. S. Jaishankar also met Foreign Minister of Iran, Malaysia, Uganda, Cuba on the sidelines of the meeting. In a social media post, Dr. Jaishankar said that with his Iranian counterpart, he discussed the situation in West Asia and its implications. He said they also exchanged views on bilateral issues of mutual interest. He also appreciated Mr. Araghchi's participation in the BRICS Foreign Ministers Meeting 2026. Foreign Minister of Iran Abbas Araghchi has said that India can play a greater role for peace in West Asia. Addressing a press conference in New Delhi today, Mr. Araghchi said there is no military solution to anything related to Iran. He said Iran is ready to help pass all vessels through the Strait of Hormuz. Mr. Araghchi added that the situation in the Strait of Hormuz is very complicated now. He said there cannot be any solution other than a negotiated settlement on the West Asia crisis. The Iranian foreign minister said that Iran will welcome any constructive role by India. Union Defence Minister Rajnath Singh laid foundation for Advanced Medium Combat Aircraft AMCA program facility at Puttaparthi in Sri Satya Sai district of Andhra Pradesh along with Chief Minister N. Chandrababu Naidu today. Addressing the gathering, the Defence Minister said the newly launched defence projects would strengthen national security, accelerate industrial growth and create large-scale employment opportunities for youth. West Bengal government has suspended three IPS officers in connection with the RG Corps Medical College rape and murder case. Former Commissioner of Kolkata Police Vinit Goel, former Deputy Commissioner Central Indira Mukherjee and former Deputy Commissioner North Avishek Gupta have been suspended today due to alleged dereliction of duty, offering money to the victim's parents and conducting media briefings without government authorization. Chief Minister Subhendu Adhikari informed the media that a departmental inquiry would be conducted against them by the state government. The Supreme Court today announced a series of fuel conservation measures, including virtual hearings, carpooling and work from home. The move is in line with the centre's broader push to cut fuel consumption amid the ongoing West Asia crisis. In a circular issued by Secretary General Bharat Parashar, the apex court said that matters listed on miscellaneous days as well as matters taken up during partial working days will now be heard only through video conferencing until further orders. India's total exports comprising merchandise services are estimated at $80.8 billion in April 2026, registering a robust growth of 13.6% over April last year. And that is the end of this news bulletin.
0: ಈಗ ವೇಳೆ ಸರಿಯಾಗಿ 6:10:10
3: ಆಕಾಶವಾಣಿ ಹಾಸನ.

ಎತ್ತರ 5.5 ಅಡಿ ಇರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಕಾಣೆಯಾಗುವಾಗ ಬಾದಾಮಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಗೋಲ್ಡ್ ಗೆರೆ ಇರುವ ಪ್ಯಾಂಟನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಸುಮಾರು 50 ವರ್ಷ ವಯಸ್ಸಿನ ನಾಗರಾಜು ಎನ್ನುವ ವ್ಯಕ್ತಿಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಆಲೂರು ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ. ಈಗ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಬಿಎಂ ರಸ್ತೆ ಆಲೂರು ಇವರ ಒಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆಲೂರು ಇಲ್ಲಿನ 2026-27 ಸಾಲಿನ ಸಂಸ್ಥೆಯ ಎನ್ಸಿವಿಟಿ ಸಂಯೋಜನೆ ಹೊಂದಿರುವ ವಿವಿಧ ವೃತ್ತಿಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ದಿನಾಂಕ 8-5 ಕಡೆಯ ದಿನಾಂಕವಾಗಿರುತ್ತದೆ. ಅರ್ಹ ಅಭ್ಯರ್ಥಿಗಳು www.citekarnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆದುದರಿಂದ ಈ ಪ್ರಕಟಣೆಯನ್ನು ಕೇಳಿದ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತೊಂದು ಪ್ರಕಟಣೆಯನ್ನು ಗಮನಿಸಿ. ಹಾಸನದ ಸರಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈಮೇಕಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಹಾಗೂ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಐಟಿಐ ಅಥವಾ ವಿಜ್ಞಾನ ವಿಷಯದಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ಗೆ ಅವಕಾಶ ಇರುತ್ತದೆ. ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೆ 100% ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಹಾಸನದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಕಟಣೆಯಲ್ಲಿ ತಿಳಿಸಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ. 9611-617-4143 ಮತ್ತೊಂದು ಸಂಖ್ಯೆ 9449-31-93228. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ಸ್ನೇಹಿತರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಂಎಸ್ ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

0: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
1: ಎರಡು ಸಾವಿರದ 26ನೇ ಇಸವಿಯ ಮೇ ತಿಂಗಳ 15ನೇ ತಾರೀಕು ಶುಕ್ರವಾರದ 6:15:07 ಈ ಸಮಯದಲ್ಲಿ ತಾವೀಗ ಆಲಿಸುತ್ತಿದ್ದೀರಿ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ದೊಡ್ಡರಂಗೇಗೌಡ ಅವರ ಕವಿತೆ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಇಂದು ವಿಶ್ವನಾಥ್ ಅವರು ಹಾಡಿರುವ ಎಂಎಸ್ ವ್ಯಾಸರಾವ್ ಅವರ ರಚನೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ನಿಂದ?
6: ಸಿಕ್ಬಿದ್ರು.
7: ಅಪರಿಚಿತ ಆಪ್ ನಿಂದ ಬಚಾವಾಗಿ.
8: ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕೆಎಸ್ ನಿಸಾರ್ ಅಹಮದ್ ಅವರ ಕವಿತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನವನ್ನ ಆಲಿಸಬಹುದು.

0: ಆಕಾಶವಾಣಿ ಅವಲೋಕನ ವಿಷಯ ಜುಲೈ 1ರಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1ರಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025ರ ಅನುಷ್ಠಾನವನ್ನು ಜುಲೈ 2026ರ 1ರಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿ ಚಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047ರ ರಾಷ್ಟೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ, ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿಬಿ ಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡ್ಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವವರೆಗೆ ವಿಬಿ ಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡ್ಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿ ಜಿರಾಮ್ಜಿ ಕಾಯ್ದೆ 2025ರ ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
4: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ, ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ದ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50% ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭ.

0: ಆರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು, ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50.04. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಪುಟ್ಟಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಪುಟ್ಟಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕರಾದಂತಹ ಎಸ್ ಎಂ ಪುಟ್ಟಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ವೃತ್ತಿಯಿಂದ ಪತ್ರಕರ್ತರಾದರೂ ಕೂಡ ಇತ್ತೀಚೆಗೆ ಪ್ರವೃತ್ತಿಯನ್ನು ಕೃಷಿಯಲ್ಲಿ ಬೆಳೆಸಿಕೊಂಡು ಕೃಷಿಯನ್ನು ಒಂದಿಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ಅವರು ಕೃಷಿಯಿಂದ ಪಡೆದುಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪುಟ್ಟಪ್ಪ ಅವರೇ.
2: ಸರ್ ನಮಸ್ಕಾರ.
1: ಪುಟ್ಟಪ್ಪ ಅವರೇ, ಎಷ್ಟು ವಯಸ್ಸು ತಮಗೆ?
2: ನನಗೀಗ 62 ವರ್ಷ ಸರ್.
1: 62 ವರ್ಷ. ಏನು ಓದಿದ್ರಿ ತಾವು?
2: ನಾವು SSLC ಅಷ್ಟೇ. ಅವಾಗ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಗ್ರಾಮೀಣದಲ್ಲೇ ಇದ್ದು ಕೃಷಿ ಮಾಡ್ತಾ ಇದ್ದು, ಆಕಸ್ಮಿಕ ಅನಿವಾರ್ಯ ನಾವು ಆಚೆ ಕಡೆಗೆ ಹೋಗೋದು ಬಂತು. ಆಚೆ ಕಡೆಗೆ ಹೋಗಿ ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಿವು. ಪತ್ರಿಕೋದ್ಯಮ ಸುಮಾರು 30-35 ವರ್ಷದಿಂದ ಸ್ಟಾರ್ಟ್ ಮಾಡಿವು. ಸ್ಟಾರ್ಟ್ ಮಾಡಿದ್ಮೇಲೆ ಮಧ್ಯೆ ಒಂದು ಪಾಕ್ಷಿಕ ಪತ್ರಿಕೆ ತೆಗೆದೆ, ಬಯಲ ಬದುಕು ಅಂತೇಳಿ. ಹಿಂಗೆ ಜೀವನ ನಡೀತಾ ಇತ್ತು. ಹಿಂಗೆ ನಡಿಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಊರಿಗೆ ಸೆಟ್ಲ್ ಆಗೋದು ಬಂತು. ನಮ್ಮ ತಾಯಿ ಎಕ್ಸ್ಪೈರ್ಡ್ ಆದ್ರೂ ಒಂದು ಸ್ವಲ್ಪ ಜಮೀನಿತ್ತು, ಹಾಗಾಗಿ ಊರಿಗೆ ಸೆಟ್ಲ್ ಆಗೋದು ಬಂತು. ಊರಿಗೆ ಸೆಟ್ಲ್ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಅಂತ ತಡಕಾಡ, ಇದರಲ್ಲಿ ಕೃಷಿನೇ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನೇ ಮಾಡಿದ, ನಮ್ದೊಂದು 100 ಎತ್ತುಗಳು ಹಳೇದಿತ್ತು, ಹಳೆ ತೆಂಗಿನ ಇತ್ತು. ಈಗ ಹೊಸದಾಗಿ ಒಂದು 200 ಗಿಡ ಹೊಸ ತೆಂಗು ಪ್ಲಸ್ ಅಡಿಕೆ, ಒಂದು 500 ಅಡಿಕೆ, ಒಂದು 300 ಬಾಳೆ, ಈ ಟೈಪ್ ಹಾಕಿದ್ದೀನಿ. ಸಾಮಾನ್ಯಕ್ಕೆ ಸಾಕಾಗಿ ಓಡಿಸುತ್ತಿದ್ದೆ ನಾನು. ಫೀಲ್ಡ್ ವರ್ಕು ಬೇಕಾದಷ್ಟು ಮಾಡಿದ್ವಿ. ಆಮೇಲೆ ಕೆಲವೆಲ್ಲ ಸೇಲ್ಸ್ ಫೀಲ್ಡಾಗೆಲ್ಲ ಇದ್ದಾಗ ಕರ್ನಾಟಕದ ಯಜ್ಞಕ್ಕೆ ಸುತ್ತಿದ್ದೀನಿ. ಈ ಕೃಷಿ ಇದೆಯಲ್ಲ, ಕೃಷಿ ತೋಟದಲ್ಲಿ ಇರ್ತಕ್ಕಂಥದ್ದು ಜೀವನ ಇದೆಯಲ್ಲ, ನೀವು ಅದ್ರ ಮುಂದೆ ಯಾವ ಬಿಲ್ಡಿಂಗು ಕೂಡ ನಶ್ವರ.
1: ಈಗ SSLC ಇಂದ ಮುಂದಕ್ಕೆ ಓದಕ್ಕೆ ಸಾಧ್ಯ ಆಗಲಿಲ್ಲ.
2: ಓದಕ್ಕೆ ಅಂದ್ರೆ ಅವಾಗ ಗೊತ್ತಲ್ಲ ನಿಮ್ಗೆ, ಅವಾಗ ಬಡತನ ಗ್ರಾಮೀಣದಲ್ಲಿ ಅವಾಗ ಓದಕ್ಕೆ ಅಷ್ಟೊಂದು ಎನ್ಕರೇಜ್ ಇರ್ತಿರಲಿಲ್ಲ. ಸಾಮಾನ್ಯ ನಾವು ಇಲ್ಲಿಂದ 5 ಕಿಲೋಮೀಟರ್ ದೊಡ್ಡಬೇಡಿಗೆ ಹೈಸ್ಕೂಲ್ಗೆ ಹೋಗ್ಬೇಕು. ಹೈಸ್ಕೂಲ್ಗೆ ಹೋಗಕ್ಕೆ ಚಪ್ಪಲಿ ಸಮೇತ ಇರ್ತಿರಲ್ಲ, ಅದು ಗೊತ್ತಿಲ್ಲ ಅಂತ ಕಾಣುತ್ತೆ ಕಾಲದವರಿಗೆ. ಅದಾದ ತಕ್ಷಣ ನಾವು ಬೇಸಾಯಕ್ಕೆ ಶುರು ಮಾಡಿವು. ಆ ಬೇಸಾಯ ಹೇಗಿದೆ ಅಂತಂದ್ರೆ ಈಗಿನ ಮಕ್ಳಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಸರಿ, 1 ಎಕರೆ ಜಾಗನ ಒಂದೊಂದೇ ಗೆರೆ ಹೊಡಿತಿದ್ದು ರೈತ ಅಂತ ಹೇಳಿದ್ರೆ ಖಂಡಿತ ಈಗಿನ ಯಾರು ಒಪ್ಪಲ್ಲ. 1 ಎಕರೆ ಹೊಡಿಬೇಕಾದ್ರೆ ಬೇಸಾಯದಲ್ಲಿ ಒಂದೊಂದೇ ಗೆರೆ ಹೊಡಿತಿದ್ದು, ಒಂದೊಂದೇ ಗೆರೆಗೆ ಇಡೀ 5 ಎಕರೆ 10 ಎಕರೆ ಕುಡಿಸ್ತಿದ್ರೆ ಈಗಿನ ಕಾಲದಲ್ಲಿ ಯಾರು ಕರ್ಕೊಂಡ್ಬಂದು ಖಂಡಿತ ಒಪ್ಪಲ್ಲ. ಇದು ಸಾಧ್ಯನೇ ಸಾಧ್ಯವಿಲ್ಲ ಅಂತಾರೆ. ಈಗ ಟ್ರ್ಯಾಕ್ಟರ್ಗಳು ಏನು ಹೊಡಿಬಿಟ್ಟು ಟ್ರ್ಯಾಕ್ಟರ್ಗೆ ಒಂದು ಗಂಟೆಗೆ 1 ಎಕರೆ ಹೊಡೆದಾಕ್ಬಿಡ್ತಾರೆ. ಅವಾಗ ಆ ಟೈಪ್ ಇತ್ತು ಕೃಷಿ ಆಗಿತ್ತು ಅಂತಂದ್ರೆ ಫುಲ್ ಜೀರೋ ಸರ್. ಓನ್ಲಿ ಅವನ ಏನಾರ ಕೊಳ್ಬೇಕು ಅಂತಂದ್ರೆ ಕುಳ ಪ್ಲಸ್ ಅದ ಜಿಗಣೆ ಅಂತ ಬರುತ್ತೆ. ಅಷ್ಟು ಬಿಟ್ರೆ ಏನು ಕೊಳ್ಳಂತದ್ದು ಏನು ಇರ್ಲಿಲ್ಲ, ಎಲ್ಲ ಅವರೇ ಮಾಡ್ಕೋಬಹುದು. ಮತ್ತೆ ಒಂದು ಉದಾಹರಣೆ, ಯಾವ್ದು ಇದಿಲ್ಲ, ಶಿಮೆ ಗೊಬ್ಬರ ಯಾವ್ದು ಇಲ್ಲ, ನಮ್ದೇ ಗೊಬ್ಬರ ನಾವು ಹೊಡಿತಾ ಇದ್ದು ಆಗ್ತಾ ಇದ್ವು. ಮತ್ತೆ ಔಷಧಿನೇ ಗೊತ್ತಿಲ್ಲ ಅವಾಗ, ಈಗಿನ ಯಾರು ಒಪ್ಪಲ್ಲ, ಔಷಧಿ ಹೊಡೆಯಂಗೆ ಇಲ್ಲ, ಔಷಧಿನೇ ಗೊತ್ತಿಲ್ಲ. ಇನ್ನು ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಮೆಣಸಿನ ಗಿಡ ಹಾಕ್ತಿದ್ವು ನಾವು. ಅವಾಗ ಮೆಣಸಿನ ಗಿಡ ಎಲ್ಲ ಪ್ರತಿಯೊಬ್ರು ಹಾಕೋರು, ಸುಮಾರು 1 ಗುಂಟೆ 1.5 ಗುಂಟೆಗೆ ಆಗ್ತಾ ಇದ್ವು. ಅದ್ರಲ್ಲಿ 5-6 ಗುಣೆ ಈ ತರ ತರಕಾರಿ ಹಾಕಿದ್ದು, ಫುಲ್ ತಟ್ಟಿ ತುಂಬಾ ಅಂದ್ರೆ ಮಂಗ್ರಿ ಅಂತೀವಲ್ಲ, ಅದ್ರ ತುಂಬಾ ಮನೆಗೆ ತಗೊಂಡೋಗ್ಬೇಕು. ಅಷ್ಟೇ ಅಲ್ಲ, ನೆಂಟ್ರಿಷ್ಟು ಅವ್ರಿಗೆ ಅಕ್ಕ ಪಕ್ಕ ಎಲ್ಲ ಕೊಡಬಹುದಾಯ್ತು. ಇವತ್ತು 1 ಗಿಡ ಹಂಗೆ ಬೆಳೆಯಕಲ್ಲ, ನೀವು ಎಲ್ಲಾರು ಒಂದೇ ಒಂದು ಔಷಧಿ ಹೊಡೆದಂಗೆ 1 ಗಿಡ ಬೆಳೆಸಿನಿ ಅಂತಂದ್ರೆ ಅದು ಆಶ್ಚರ್ಯ ಆಗುತ್ತೆ, ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಆ ಟೈಪ್ ಅವಾಗಿನ ಕೃಷಿ ಇತ್ತು. ಈಗಿನ ಕೃಷಿ ಪರಿಕರಗಳು ನೋಡಿದ್ರೆ ಈಗಿನ ಜನ ಇದ್ರಲ್ಲ, ಕೃಷಿ ಪರಿಕರ ಹೆಂಗಿದ್ದು ಅಂತ ಹೇಳಿದ್ರೆ ಅದನ್ನ ನಿಜವಾಗ ಮಾದರಿ ತೆಗೆದಿಡ್ತಾರೆ ಕೆಲವರು. ತೆಗೆದಿಟ್ಬಿಟ್ಟು ಅವಾಗಿನ ಕುಂಟೆ, ಅವಾಗಿನ ಕೂರಿಗೆ, ಅವಾಗಿನ ನೇಗಿಲು. ನೇಗಿಲು ಹೆಂಗೆ ಸರ್, ನೇಗಿಲು ಆಸ್ತದ್ದು ಇದ್ರ ಮರದಲ್ಲಿ ಒಂದು ಅದಕ್ಕೆ ತಗೊಂಡು ಅವನಿಗೆ ಒಬ್ಬನ ಆಸನ ಇರನು, ಅದರಲ್ಲಿ ಆಸೆ ಮಾಡ್ತಾ ಇದ್ರು ಅವಾಗಿನ ರೈತ, ಅವಾಗಿನ ಕುಟುಂಬ. ಮತ್ತೆ ಇನ್ನೊಂದು, ಎಕನಾಮಿಕ್ ವೀಕ್ ಇತ್ತು ಅವಾಗ, ಅರ್ನಿಂಗ್ ಇರಲಿಲ್ಲ. ಬಟ್ ಆದ್ರೆ ಏನಿತ್ತು ಅಂತಂದ್ರೆ ನೆಮ್ಮದಿ ಇತ್ತು. ಎಷ್ಟು ಚೆನ್ನಾಗಿತ್ತು ನೆಮ್ಮದಿ ಇತ್ತು ಅಂದ್ರೆ, ಅವನು ಸಾಯಂಕಾಲ ದನ ಕಾಯ್ಕೊಂಬರನು, ಬೇಸಾಯ ಹೊಡಿನ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಅಕ್ಕಪಕ್ಕ ಜಗತಿ ಅಂತ ಇತ್ತು. ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಲ್ಲ, ಅದ್ರ ಮುಂದೆ ಎಲ್ಲವೂ ನಿಲ್ಲು. ಆಮೇಲೆ ನಾವು ಬೇಸಾಯ ಹೊಡಿಬೇಕಾರೆ ನಮ್ಮ ತಾಯಿ ಯಾರಾದ್ರೂ ತಿಂಡಿ ತರೋರು, ನಮ್ಮ ಎತ್ತುಗಳಿದ್ವಲ್ಲ, ಎತ್ತುಗಳು ಅಲ್ಲಿ ದೂರದಿಂದ ನೋಡಿ ನೀನು ಬ್ರೇಕ್ ಹಾಕೋ ನಿಂತ್ಕೊಳವು. ಬಂದಾಗ ಅವರು ನಮ್ಮ ತಾಯಿ ಒಂದು ನೀರು ತಗೊಂಬಂದು, ಅವಾಗ ಇವೆಲ್ಲ ಪ್ಲಾಸ್ಟಿಕ್ ಏನೂ ಇರಲಿಲ್ಲ, ಗಡಿಗೆ ಅಥವಾ ಚಂಬಲ್ ನೀರು ತರಬೇಕಾಯ್ತು. ಆ ತಗೊಂಬಂದು ಅದು ಕೊಟ್ಟಾಗ ಅವಾಗ ಆ ರೊಟ್ಟಿ ತಿಂದು ನೀರು ಕುಡಿತಿದ್ದ ಸರ್, ನಿಮ್ದು 500,000 ರೂಪಾಯಿ ಅಂತ ದೊಡ್ಡ ದೊಡ್ಡ ರೆಸಾರ್ಟ್ ಊಟ ಇದೆಯಲ್ಲ, ಅದ್ರ ಮುಂದೆ ನಿಲ್ಲು. ಅದ್ರ ಆನಂದ ಇವತ್ತಿನವರೆಗೂ ಬಂದಿಲ್ಲ, ಬರಕ್ ಆಗ ಸಾಧ್ಯನೇ ಇಲ್ಲ.
1: ಈಗ ಕೃಷಿ ಬಗ್ಗೆ ಎಷ್ಟೊಂದು ಆಸಕ್ತಿ ಇತ್ತು, 10ನೇ ಕ್ಲಾಸ್ವರೆಗೂ ಓದಿದ್ರಿ, ನೀವು ಈ ಪತ್ರಿಕಾ ರಂಗಕ್ಕೆ ಹೆಂಗ್ ಬಂದ್ರಿ?
2: ನಾವು ಅರಸೀಕೆರೆಗೆ ಸೆಟ್ಲ್ ಆದ್ವು. ಅನಿವಾರ್ಯ ನಾವು ಕೆಲವು ದಾಯಾದಿಗಳು ಆ ಟೈಪ್ ಏನೊಂದು ಬೇಜಾರಂತ ಅರಸೀಕೆರೆಗೆ ಸೆಟ್ಲ್ ಆದ್ವು. ಸೆಟ್ಲ್ ಆದಾಗ ಒಂದು ತುಷಾರ ಅಂತ ಒಂದು ಬುಕ್ ಇತ್ತು ಸರ್, ತುಷಾರ ಇತ್ತಲ್ಲ, ಅವಾಗ ಏನ್ ಮಾಡ್ತದೆ ಅದ್ರಲ್ಲಿ ನಮ್ಮೂರು ನನ್ನ ಜಿಲ್ಲೆ ಅಂತ ಒಂದು ಕಾಲಂ ಬರೋದು. ಅದ್ರಾಗೆ ನಾನು ಒಂದು ನಮ್ಮೂರು ನನ್ನ ಜಿಲ್ಲೆ ಅಂತ ಬರ್ತಲ್ಲ, ಕೆಲವು ಗ್ರಾಮಗಳನ್ನ ನಾನು ಮೆನ್ಷನ್ ಮಾಡಿ ಬರೆದಿದ್ದೆ. ಒಂದು 2.5-3 ಪುಟ ಆಯ್ತು. ಆ ಪುಟ ಬರ್ದಾದಾಗ ಆಮೇಲೆ ಆಯ್ತು, ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಫಸ್ಟ್ ಬಂತು. ಬಂತು ನಮ್ಗೆ 250 ರೂಪಾಯಿ ಎಂಒ ಮಾಡಿ ಆ ಬುಕ್ ಕಳಿಸಿದ್ರು. ಅವತ್ತಿಂದ ಸ್ಟಾರ್ಟ್ ಆಗಿದ್ದು, ಅದ್ರಾಗೆ ಸ್ವಂತ ಪತ್ರಿಕೆ ಮಾಡಿದೆ, ಅದ್ರಾಗೆ 7 ಬೀಳು ಎಲ್ಲ ಇದಾವೆ. ಬಟ್ ಇವಾಗಿನ ಪತ್ರಕರ್ತರಿಗೂ ಅವಾಗಿನ ಪತ್ರಕರ್ತರಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಅವಾಗ ಪತ್ರಕರ್ತರು ಅಂದ್ರೆ ಸೋಷಿಯಲ್ ಸರ್ವಿಸ್ ಅಂತ ಇತ್ತು, ಏನೋ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದು ಆ ಟೈಪ್ ಈ ತರ. ಅವಾಗ ಎಕನಾಮಿಕ್ ಎಲ್ಲ ಇಲ್ಲ ಬಿಡಿ,
3: ಕಮರ್ಷಿಯಲ್
2: ಇಲ್ಲ, ಪೋಸ್ಟಲ್ ಆಗ್ತಿದ್ದು. ಲಾಸ್ಟ್ ಟೈಮಿಗೆ ಪ್ಯಾಕ್ಸ್ ಅಂತ ಬಂತು, ಆದ್ರೆ ನಾವು ಇಲ್ಲಿ ಏನ್ ಬರ್ದು ಇಲ್ಲಿ ಇಟ್ಬಿಡ್ತಿದ್ದು, ಅರ್ಶಿಗರಿಗೆ ಅಂದಿದೆ ಅಲ್ಲಿ ತಂದಿಟ್ಟಿದ್ರು ಅವರು, ಫ್ಯಾಕ್ಸ್ ಕೊಕ್ತಿದ್ದು. ಅವಾಗ ಅದು ಪ್ರಿಂಟ್ ಆಗೋದು. ಅವಾಗ ಪತ್ರಿಕೋದ್ಯಮ ಅಷ್ಟೇ ಇತ್ತು, ಬದ್ಧತೆ ಇತ್ತು. ಎಷ್ಟು ಬದ್ಧತೆ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬದ್ಧತೆ ಇತ್ತು. ಒಬ್ರು ಇಂಟರ್ವ್ಯೂ ಮಾಡೋದಾಗ್ಲಿ, ಒಂದು ಸುದ್ದಿ ಮಾಡೋದಾಗ್ಲಿ, ಅಷ್ಟು ಚೆನ್ನಾಗಿತ್ತು. ಬಟ್ ಈಗ್ಯೂ ಅವಾಗ ಲಾಟ್ ಆಫ್ ಡಿಫ್ರೆನ್ಸ್.
1: ಈ ತುಷಾರದಲ್ಲಿ ಬರೆದು ಪ್ರಕಟ ಆಯ್ತು ಅಂತ ಹೇಳಿದ್ರಲ್ಲ, ಈ ಬರವಣಿಗೆ ಹೆಂಗೆ ಸಿದ್ಧಿಸ್ತು ನಿಮ್ಗೆ?
2: ನನಗೆ ಒಂದ್ ಸ್ವಲ್ಪ ಸಖತ್ ಬುಕ್ಸ್ ಓದೋದು ಹವ್ಯಾಸ ಇತ್ತು, ಈಗಿಲ್ಲ, ಈಗ ಮುಗ್ದೋಯ್ತು. ಅವಾಗ ಬುಕ್ಸ್ ಓದೋದು ಎಷ್ಟು ಹವ್ಯಾಸ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಗೆ ನಾನು ಅರ್ಶಿಗೆರೆಗೆ ಹತ್ತಿದ್ದೀನಿ, ಒಂದು ಬುಕ್ಸ್ ತಗೊಂಡ್ತೀನಿ, ಮಂಗಳ ಅಂತದ್ ಇಂಥದೇನೋ ಒಂದು ತಗೊಂಡಿರ್ತೀನಿ ಬುಕ್. ನಾನು ಇಲ್ಲಿ ಚಂದ್ರಪಟ್ಟಣ ಇಳಿಬೇಕು, ಯಾರು ನಾನು ಚಂದ್ರಪಟ್ಟಣಕ್ಕೆ ಮುಗಿದಿರಲ್ಲ, ಮತ್ತೆ ಇರಿಸಾವಿ ಟಿಕೆಟ್ ಕೊಡುವಂತದ್ದೆ.
3: ಓ
2: ಇರಿಸಾವಿಗೆ ಟಿಕೆಟ್ ಕೊಡುವಂತದ್ದೆ ಅಲ್ಲಿಗೆ ಹೋಗಿ ಆಮೇಲೆ ಬಂದ್ಬಿಟ್ಟು ನಾನು ಇಲ್ಲಿಗೆ ಅಂತ ಅನ್ಸೋದು. ಅವಾಗ ಅಂತ ಹುಚ್ಚಿತ್ತು, ಅದು ಕಥೆಗಳು ಸ್ಟೋರಿಗಳು ಅವೆಲ್ಲ ಇದಾವಲ್ಲ,
3: ಓದ್ ಮುಗಿಸೋವರೆಗೂ ಬಸ್ಸಲ್ಲೇ ಕೂತಾರೆ
2: ಖಂಡಿತ. ಆಮೇಲೆ ಮಂಗಳದಲ್ಲಿ ಒಂದ್ 2-3 ಪುಟ ಇರೋದು ಹೆಂಗ್ ಗೊತ್ತಾ, ಒಬ್ಬೊಬ್ಬಂದ ಅವನು ಸ್ವಂತ ಉದ್ಯೋಗ ಮಾಡ್ಕೊಂಡು ಮೇಲೆ ಬಂದಿರ್ತಾನೆ, ಅವನ ಉದ್ಯೋಗ ಆ ತರದ್ ಇರೋದು ಮಂಗಳದ ಪ್ರತಿ ವಾರ. ಅದಂತೂ ಓದಕ್ ಖುಷಿ. ಈಗ ಜವಳಿ ಅಂಗಡಿಗೆ ಹೋಗೋ ಜೀವನ ಹೆಂಗ್ ಮಾಡ್ತಾನೆ, ಸಣ್ಣ ಸಣ್ಣ ಮಾಡ್ಕೊಂಡಿರೋಲ್ಲ ಹೆಂಗ್ ಮಾಡ್ತಾರೆ, ಅದನ್ನ ನೋಡಕ್ ಭಾರಿ ಚಂದ. ಅದು ಆ ಖುಷಿ ಅವಾಗಿನ ಬರವಣಿಗೆ ಇವಾಗಿನ ಬರವಣಿಗೆ ತರ ಇಲ್ಲ. ಅವಾಗ ಬರವಣಿಗೆನೆ ಬೇರೆ, ಈಗ ಜಾಸ್ತಿ ಸ್ವಲ್ಪ ಮಸಾಲೆ. ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ರೀಸೆಂಟ್ ಆಗಿರೋದು, ಕಡೂರಲ್ಲಿ ಒಬ್ರು ರಿಲೇಟಿವ್ ಇದ್ರು, ಅವರು ನಿಮ್ಮಾನ್ಸತ್ ಹತ್ರ ಎಲ್ಲ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ಹುಷಾರಿಲ್ಲ ಅಂತ. ಅವರು ರಾತ್ರಿ ಮಲಗ್ಬೇಕಾದ್ರೆ ಕ್ರೈಮ್ ಸ್ಟೋರಿ ನೋಡೇ ಮಲಗ್ತಿದ್ರಂತೆ, ಕ್ರೈಮ್ ಸ್ಟೋರಿ. ಅವ್ರ ಡಾಕ್ಟರ್ ಒಂದು ಸಜೆಷನ್ ಏನ್ ಕೊಟ್ಟರು ಗೊತ್ತಾ, ನೀವು ನೋಡಿದ್ರೆ ಚಂದನ ಟಿವಿ ನೋಡಿ, ಇಲ್ಲ ನಿಮ್ಮ FM ಇದೆಯಲ್ಲ ಅದನ್ನ ಕೇಳಿ, ಆ ತರ ಸಜೆಷನ್ ಕೊಟ್ಟಿದ್ದು. ಅದು ಇದು ರಿಯಲಿ ಅವ್ರು ಹೇಳ್ತಾರೆ. ನೀವು ಒಂದ್ಸರಿ ಬೇಕಾದ್ರೆ ಯಾರು ಭೇಟಿ ಮಾಡಿಸಿ ಹೇಳ್ತೀನಿ. ಅವ್ರು ಹೇಳ್ತಿದ್ದಂಗೆ, ಚಂದನ ಟಿವಿ ನೋಡಿ ನೀವು ಕ್ರೈಮ್ ಸ್ಟೋರಿ ನೋಡಿ ನಿಮ್ ಮೈಂಡ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಇನ್ಮೇಲೆ ಆ ಟೈಪ್ ಇರಪ್ಪ ಅಂತ ಹೇಳಿ ಕಳಿಸಿರಂತೆ. ಈಗ ಏನಾರ ಬದ್ಧತೆ ಈ ಭೂಮಿ ಮೇಲೆ, ಏನಾರ ಪ್ರಾಮಾಣಿಕ ಬದ್ಧತೆ ಏನಾದ್ರು ಉಳಿದಿದೆ ಅಂದ್ರೆ ಪ್ಲಸ್ ನಿಮ್ಮ FM ನಮ್ಮ ಚಂದನ ಟಿವಿ.
1: ಯಾವ್ಯಾವ ಪತ್ರಿಕೆಗಳಿಗೆ ವರದಿ ಮಾಡಿದ್ರಿ
2: ಸರ್? ಫಸ್ಟ್ ಮಹಾನಂದಿ ಅಂತ ಪತ್ರಿಕೆ ಇತ್ತು, ಮಹಾನಂದಿ ಆದ್ಮೇಲೆ ಜ್ಞಾನದೀಪ ಅಂತ ಬಂತು, ಜ್ಞಾನದೀಪ, ಆಮೇಲೆ ಸಂಯುತ್ ಕರ್ನಾಟಕ, ಈ ತರ ಒಂದು 4-5 ಪೇಪರ್ ಮಾಡಿವು. ಆಮೇಲೆ ಜನಮಿತ್ರ, ಜನಹಿತ, ಈ ತರದಾಗೆಲ್ಲ ಮಾಡಿವು.
1: ವರದಿಗಾರಿಕೆಯ ಅನುಭವಗಳು ಹೇಗಿತ್ತು ನಿಮಗೆ?
2: ನಮ್ಗಲ್ಲಿ ಈಗ 60 ವರ್ಷ ಅಲ್ಲ, ಅವಾಗಿನ ವರದಿಗಾರಿಕೆಗೂ ಇವಾಗೂ ವ್ಯತ್ಯಾಸ ಇದೆ. ಮತ್ತೆ ಇನ್ನೊಂದು ಹೇಳ್ತೀನಿ ನಾನು, ಅವಾಗ ಹೆಂಗಿತ್ತು ಅಂತಂದ್ರೆ, ಒಂದು ಫಂಕ್ಷನ್ ನಡಿಬೇಕಾದ್ರೆ ಒಬ್ಬ ಭಾಷಣಕ್ಕೆ ಬರೋನಲ್ಲ, ಅವನು ಸ್ಟಡಿಯಾಗಿ ಬರೋನು ಸರ್. ಸ್ಟಡಿ ಆಗಿಂದ್ರೆ ನಾವು ಈ ಭಾಷಣಕ್ಕೆ ಏನು ಮಾಡಬೇಕು ಅಂತ ಹೇಳಿ ಬರೋನು. ನಮ್ಗೆ ಒಳ್ಳೆ ರಾ ಮೆಟೀರಿಯಲ್ ಸಿಕ್ತಿತ್ತು, ಯಾಸ್ ಇಟ್ಟು ಅವ್ನು ಏನ್ ಮಾತಾಡದೆ ಬರಿತಾ ಇದ್ದು. ಇವತ್ತು ಹಂಗಲ್ಲ, ಈಗ ಯಾರೋ ಒಬ್ಬ ಮಾಡ್ತಾನೆ, ಯಾವ್ದೋ ಸೇರಿಸಿ ಯಾವ್ದೋ ಹೇಳಿರ್ತಾನೆ, ನಾವೇ ಹುಡುಕಿ ಹುಡುಕಿ 4 ಸೆಂಟೆನ್ಸ್ ಹಾಕ್ಬೇಕಾಗ್ತದಕ್ಕೆ. ಏನೇ ಬರಿಬೇಕು ಅಂದ್ರೆ ಸರಿಯಾದ ಸೆಂಟೆನ್ಸ್ ಸಿಕ್ಕಲ್ಲ ಅಂತಂದ್ರೆ ನಾವೇ ಹುಡುಕಿ ಹುಡುಕಿ ಹಿಂಗಾಯ್ತು ಹಿಂಗಾಯ್ತು ಅಂತ ಹಾಕ್ಬೇಕಾಯ್ತೆ. ಅವಾಗ ಯಾರೇ ಭಾಷಣ ಕೇಳಂಗಿತ್ತು ಅವಾಗ, ನೀವು ಗೊತ್ತ ನಿಮ್ಗೆ ಕಾರ್ಯಕ್ರಮ ಆದ್ರೆ ಎಷ್ಟು ಜನ ಕೂತ್ಕೊಂಡ್ರು ಭಾಷಣ ಕೇಳ್ತಾ, ಅಷ್ಟು ಜನ ಕೂತ್ಕೊಳ್ಳೋರು. ಅವನ ಭಾಷಣ ಹೇಗಿತ್ತು ಅಂದ್ರೆ, ಒಬ್ಬನ್ನ ಉರ್ದುಂಬಿಸಿ ಒಂದು ಅವನ ಕಾಯಕದ ಕಡೆ ಕರ್ಕೊಂಡ್ಬರೋದು, ಅವನ ಮನಸ್ಸನ್ನ ತಿಳಿಗೊಳಿಸೋದು ಆ ಟೈಪ್ ಇರತ್ತು. ಇವಾಗ ಪ್ರಚೋದನಕಾರಿ ಭಾಷಣಗಳು, ಹಾಗಾಗಿ ಇವಾಗ್ಯೂ ಅವಾಗ ಲಾಟ್ ಆಫ್ ಡಿಫ್ರೆನ್ಸ್. ಆ ಸುದ್ದಿನೇ ಬೇರೆ, ಇವಾಗಿನ ಸುದ್ದಿನೇ ಬೇರೆ ಬಿಡಿ. ಆಮೇಲೆ ಅವಾಗ ನಮ್ಗೆ ಇದಿರ್ಲಿಲ್ಲ, ಈಗ ಯಾರೋ ಒಬ್ಬ ಏನೋ ಮಾಡಿದ್ರೆ ಚುನಾವಣೆ ನಿಂತ್ಕಂತಾನೆ, ಅವ್ನ ಹೋಗಿ ನಾವು ಇದ್ ಮಾಡ್ತೀವಲ್ಲ, ಏನೋ ಎಲ್ಲರಿಗೂ ಪಬ್ಲಿಕ್ ಮಾಡೋಕ್ಕೋಸ್ಕರ ಯಾವ್ದು ಕ್ವಶನ್ಸ್ ಕೇಳಿ ಏನೇನ ಮಾಡ್ತಿರೋ, ಆ ಟೈಪ್ ಕಡಿಮೆ ಇತ್ತು ಅವಾಗ. ಯಾರು ಚೆನ್ನಾಗಿ ಅವನು ಇದ್ ಮಾಡಿರ್ತಾನೆ, ಕಾಯಕ ಮಾಡಿ ಮುಂದೆ ಬಂದಿರ್ತಾನೆ, ಆಮೇಲೆ ಪ್ರಾಮಾಣಿಕ ಇರ್ತಾನೆ, ಆಮೇಲೆ ಅವನ ಸಮಾಜ ಸೇವೆ ಇರುತ್ತೆ, ಅದನ್ನ ಗುರುತಿಸಿ ಬರಿತಕ್ಕಂಥದ್ದೇ ಅದು ಒಂದು ಪತ್ರಿಕೋದ್ಯಮ ಇತ್ತು ಅವಾಗ.
1: ಆ ತರದಲ್ಲಿ ತಾವು ಅನುಭವಗಳನ್ನ ಪಡೆದುಕೊಂಡಂತವ್ರು, ಅದರಲ್ಲಿ ಒಂದಷ್ಟು ಯಶಸ್ವಿಯು ಕೂಡ ಆದಂತವ್ರು. ಆ ನಂತರ ಮತ್ತೆ ಈ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ?
2: ಕೃಷಿ ಕ್ಷೇತ್ರಕ್ಕಿಂತ ಆಮೇಲೆ ನಾನೆಲ್ಲ ತಡ್ಕಾಡಿ ಆಗೋಯ್ತು, ಎಲ್ಲ ಫೀಲ್ಡ್ ಆಯ್ತು, ಆಮೇಲೆ ಪತ್ರಿಕೋದ್ಯಮ ಬರ್ತಾ ಬರ್ತಾ ಬೇರೆ ಟೈಪ್ ಆಯ್ತು. ಅದು ಯಾವ ಟೈಪ್ ಆಗೋಯ್ತು ಅಂತಂದ್ರೆ ಕಮರ್ಷಿಯಲಿ ತಿರುಗ್ತು ಟೋಟಲಿ, ಒಂದೇ ಸೆಂಟೆನ್ಸ್. ಇವಾಗಿನ ಜನರೇಷನ್ ಗೆ ನಾವು ಹೋರಾಟ ಮಾಡೋದು ಕಷ್ಟ ಅನ್ಸ್ತು. ಆಮೇಲೆ ನಮ್ ತಾಯಿ ಎಕ್ಸ್ಪೈರ್ಡ್ ಆದ್ಮೇಲೆ ಗ್ರಾಮೀಣಕ್ಕೆ ಬಂದಾದ್ಮೇಲೆ ಈ ತರ ಕೃಷಿಗೆ ತೊಡಗಿಸ್ಕೊಂಡೆ.
1: ಅಲ್ಲಿವರು ನಿಮ್ ತಾಯಿ ನೋಡ್ಕೊಳ್ತಿದ್ರು?
2: ನಮ್ ತಾಯಿ ಒಂದೇ ನೋಡ್ತಾ ಇತ್ತು. ಅವಾಗ ಕೃಷಿ ಕಾರ್ಮಿಕರು ಸಿಗರು, ಕೆಲಸ ಮಾಡಿಸ್ಬೋದಾಯ್ತು, ಎಲ್ಲದ ಮಾಡಿಸ್ಬೋದಾಯ್ತು. ಆಮೇಲೆ ಆಮೇಲೆ ಅಟ್ಲೀಸ್ಟ್ ಈಗ ಕಾಯಿ ಕಡವರೆ ಬರೋರಿಲ್ಲ, ಆಮೇಲೆ ಕಾಯಿ ಕಡವರಿಗೆ ಕೊನೆಗಾರಿಕೆ ಅಂತಾರೆ, ಅವ್ರು ನೆಕ್ಸ್ಟ್ ಫ್ಯೂಚರ್ ಗೆ ಕಲಿಯೋದು ಇಲ್ಲ ಅದನ್ನ. ಆ ಟೈಪ್ ಆಗಿ ಕೃಷಿದು ಕಷ್ಟ ಇದೆ. ರಿಟರ್ನ್ ಅಷ್ಟು ನೀವು ಹೇಳಿದಷ್ಟು ಸುಲಭವಾಗಿ ತೆಗೆಯಕ್ಕಿಲ್ಲ, ಅದರಂತ ನೆಮ್ಮದಿ ಮತ್ತೆ ಯಾವ್ದು ಇಲ್ಲ, ಯಾವ್ದು ಇರಕ್ಕಲ್ಲ. ನಿಮ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ನೀನು ಐಷಾರಾಮಿ ಇಲ್ಲ 5-star ಆ ಹೋಟೆಲ್ ಈ ಹೋಟೆಲ್ ಯಾವ್ದಿದ್ರೆ ಇದ್ರ ಮುಂದೆ ಅಲ್ಲ. ನೀವು ಒಂದು ಗಂಟೆ ಬಂದಿತ್ತು ಕೂತ್ಕೊಂಡ್ಬಿಟ್ರೆ ಸಾಕು, ಇಲ್ಲಿ ಕೂತ್ಕೊಂಡ್ರೆ ವಿಶೇಷವಾಗಿ ಆ ಗಾಳಿ ಆ ಇದು, ನೀವು ಒಂದೊಂದು ಗಿಡ ಬೆಳೀತಾ ಇದ್ರೆ ಅಗಲದ ಅದ್ ನೋಡ್ಬೇಕು ಅನ್ಸುತ್ತೆ, ಇವತ್ತಿಷ್ಟು ಬಂತು ಇವತ್ತು ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಅಂತ, ಅದರಲ್ಲೇ ಆನಂದ.
1: ನಿಮ್ಗೆ ಎಷ್ಟು ಜಮೀನಿತ್ತು ಪುಟ್ಟಪ್ಪ?
2: ನಮ್ದು ಒಂದು 5 ಎಕರೆ ಇತ್ತು.
1: 5 ಎಕರೆ
2: ಟ್ರ್ಯಾಕ್ಟರ್ ಉಕ್ಕಿ ನಾವೇ ಹೊಡಿತೀವಿ, ಸಣ್ಣ ಪುಟ್ಟ ಕೆಲಸ ಬೇಕಾದ್ರೆ ಕಾರ್ಮಿಕರು ಕರ್ಕೊಂತೀವಿ, ಈ ಟೈಪ್ ಮಾಡ್ತಾ ಇದ್ವಿ.
1: ಈಗ ಕೃಷಿ ಮಾಡ್ಬೇಕು ಅಂತ ನೀವು ವಾಪಸ್ ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಮೀನಿನ ಪರಿಸ್ಥಿತಿ ಹೇಗಿತ್ತು, ಹಂತ ಹಂತವಾಗಿ ಹೇಗೆ ಅದನ್ನ ಅಭಿವೃದ್ಧಿ ಮಾಡಿದ್ರಿ?
2: ಅದು ಹೇಳ್ಬಾರ್ದು, ಅದು ಏನಿಲ್ಲ ಸರ್, ಅದು ಗಿಡ ಪಡ ಆತರ ಎಲ್ಲ ಇತ್ತು, ಬಂದಾದ್ಮೇಲೆ ಕ್ಲೀನ್ ಮಾಡಿಸ್ಕೊಂಡು ಆಮೇಲೆ ನಾವೇ ಮಾಡಿದ್ವು. ಈ ಚಿಲ್ಚಿಲ್ರೆ ಎಕರೆ ಇತ್ತಲ್ಲ, ನೋಡಿ ರೈತರು ಇನ್ನೊಂದು ಮಾಡ್ಬೇಕು, ರೈತರು ಮಾಡೋದೇನು ಗೊತ್ತಾ, ಚಿಲ್ಚಿಲ್ರೆ ಇರುತ್ತೆ ಅಣ್ಣ ತುಂಬಗಳ ಹತ್ರ, ಅದನ್ನ ಒಂದ್ ಕಡೆ ಒಬ್ರಿಗೆ ಮಾಡ್ಕೊಂಡಂಗೆ ಮಾಡ್ಬೇಕು. ಆ ಕಡೆ ಅನ್ಕೊಳ್ಳೋದನ್ನ ಅವನಿಗೆ ಕೊಡ್ಬೇಕು, ಈ ಕಡೆ ಅನ್ಕೊಳ್ಳೋದನ್ನ ಇವನಿಗೆ ಕೊಡ್ಬೇಕು. ಖಂಡಿತ ನೀವು ರೈತರು ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅಲ್ಲೊಂದು ಅರ್ಧ ಎಕರೆ ಇಲ್ಲೊಂದು ಮುಕ್ಕಾಲು ಎಕರೆ ಇರುತ್ತೆ. ಹಿಂಗಾಗಿ ಅವನು ಅಭಿವೃದ್ಧಿ ಆಗೋದೇ ಕಷ್ಟ ಇದೆ. ರೈತ ಅದನ್ನ ಯಾರಾದ್ರೂ ಅಷ್ಟೇನೆ, ಒಂದ್ ಸ್ವಲ್ಪ ಲಾಸು ಲಾಭ ಆ ಪ್ರಶ್ನೆ ಬೇರೆ. ಅದಕ್ಕೆ ಮಾಡ್ಬೇಕು ಅಂತ ಆ ಕಡೆಗೆ ಜಾಸ್ತಿ ಇದು ಎರಡು ಗಂಟೆ ಹೋದ್ರು ಪರವಾಗಿಲ್ಲ ಕೊಡ್ಬೇಕು. ನಾವು ಈ ತರ ಮಾಡ್ಕೊಂಡು ಈಗ ಒಂದು ಒಂದೇ ಕಡೆ ನಾಲ್ಕು ಎಕರೆ ಮಾಡ್ಕೊಂಡು ಮಾಡಿರೋದು. ರೈತ ಈಗ ಹಳೆ ಕಾಲ ಟೈಪ್ ಹೋಗ್ಬಾರ್ದು ರೈತನು. ಈಗ ಒಂದು ಕಡೆ ಮಾಡ್ಕೊಂಡ್ರೆ ಅವನಿಗೆ ಪಂಪ್ ಸೆಟ್ ಹಾಕಕ್ಕೆ ಪ್ರತಿ ಒಂದಕ್ಕೂ ಚೆನ್ನಾಗಿರುತ್ತೆ. ಪಂಪ್ ಸೆಟ್ ಮಾಡ್ಕೊಂಡು ಅಲ್ಲಿಗೆ ಬೇಲಿ ಹಾಕ್ಸಕ್ಕೆ, ಮುಳ್ತಂತಿ ಹಾಕ್ಸಣಕ್ಕೆ, ಆಮೇಲೆ ಅಲ್ಲಿ ಹೋಗಿ ಬರೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಎಕರೆ, ಇಲ್ಲೊಂದು ಎರಡು ಎಕರೆ, ಇಲ್ಲಿ ಮೂರು ಎಕರೆ ಇರೋದು ಅಷ್ಟು ಚೆನ್ನಾಗಿರಲ್ಲ.
1: ನೀವು ಬಂದಾಗ ಹೆಂಗಿತ್ತು ಪರಿಸ್ಥಿತಿ ನಿಮ್ಮ ತೋಟದ್ದು?
2: ಇದು ಖಾಲಿ ಜಮೀನು, ಹಳೆದೊಂದು 150 ಗಿಡ ಇತ್ತು, ಫುಲ್ ಖಾಲಿ ಜಮೀನು. ಒಂದು 200 ಗಿಡ ನಾವೇ ಸ್ವಂತ ಮೊಳಕೆ ಮಾಡಿದ್ದು. ನಮ್ದೊಂದು 6-7 ಮರ ಬಲ್ತ್ ಮರ ಅಂತ ಅಂದ್ರೆ ದೊಡ್ಡ ಮರ ಅಂತ ಹೇಳ್ತೀವಿ, ಹಳ್ಳಿ ಭಾಷೆಯಲ್ಲಿ ಹಳ್ಳ ಮರ ಅಂತ ಹೇಳ್ತೀವಿ. ಅದ್ರಾಗೆ ಬೀಜ ತೆಗೆದು ಅದರಿಂದ ಸ್ವಂತ ತೆಂಗ್ ಮಾಡಿದ್ದು. ಇವತ್ತು ಇಷ್ಟು ಚೆನ್ನಾಗಿದೆ ನೋಡಿ.
1: ನೀವೇ ಮಾಡಿದ್ರಿ ಬೀಜನ?
2: ಬೀಜನೂ ನಾವೇ ಮಾಡಿದ್ದು. ಅಡಿಕೆನೂ ಅಷ್ಟೇ, ಬೀರೂರಿಂದ ಗೋಟ್ ತರಿಸಿ ನಾವೇ ಪ್ಯಾಕೆಟ್ ಮಾಡಿಸಿ ಮಾಡಿದ್ದು.
1: ಈಗ ಎಷ್ಟು ತೆಂಗು ಮತ್ತೆ ಅಡಿಕೆ ಇದೆ ನಿಮ್ದು?
2: ನಮ್ದು ಹಳೆದೊಂದು 100 ಎತ್ತಿದೆ, ಈಗಿನೊಂದು 200-300 ಎತ್ತಿದೆ. ಬಟ್ ನಾವ್ ಬಂದಾದ್ಮೇಲೆ 200 ಗಿಡ ತೆಂಗ ಹಾಕಿರೋದು, ಒಂದ್ 500 ಅಡಿಕೆ ಇದೆ, ಒಂದ 200-300 ಬಾಳೆ ಇದೆ. ಚೆನ್ನಾಗಿದೆ, ಖುಷಿಯಾಗಿದೆ. ಡೈಲಿ ಬೆಳಗ್ಗೆ ಬರೋದು, ನೀರ್ ಬಿಡೋದು, ಅದೊಂಥರ ಏನೋ ಒಂದು ಖುಷಿ ಆಗುತ್ತೆ.
1: ನಿಮ್ಮ ತೋಟಕ್ಕೆ ಬಂದಾಗ ಈ ತೆಂಗಿನ ಗಿಡಗಳು ಏನಿದಾವ ಕೆಳಗಡೆನೆ ಬಿಟ್ಟಿದ್ದು, ಕೈಗೆಟ್ಕ ತರದಲ್ಲಿ ಬಿಟ್ಟಿದ್ದಾವೆ. ನಾನೇನ್ ಅನ್ಕೊಂಡೆ, ಈಗ ಇತ್ತೀಚೆಗೆಲ್ಲ ಹೈಬ್ರಿಡು ಈ ತರದ್ದೆಲ್ಲ ಬರುತ್ತಲ್ಲ, ಅದನ್ನ ಮಾಡ್ಕೊಂಡಿರ್ಬೇಕು, ಎಳ್ನೀರಿಂದು ಗಿಡಗಳು ಹಾಕೊಂಡಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀವ್ ಹೇಳಿದ್ರಿ ನಾವೇ ಬೀಜ ಮಾಡ್ಕೊಂಡು ಮಾಡಿದ್ದು ಅಂತ ಹೇಳಿ. ಇಷ್ಟು ಬೇಗ ಫಸಲು ಬರ್ಲಿಕ್ಕೆ ಹೆಂಗೆ ಕಾರಣ?
2: ಸರ್, ಕಾರಣ ಮೇನ್ ಬೀಜ. ಬೀಜ ಇದೆಯಲ್ಲ, ಬೀಜನ ಅಳ್ಮರದಲ್ಲೇ ತೆಗಿಬೇಕು. ಕೊನೆಗಾರಿಕೆಯವ್ರು ಹೇಳ್ಕೊಡ್ತಾರೆ, ಅದು ಎಲ್ಲಾ ಟೈಮ್ ತೆಗಿಯಕ್ ಬರಲ್ಲ. ಅದು ಕೂಳೆ ಅಂತ ಹೇಳ್ತೀವಿ ಬೆಳ್ಳಿ ಭಾಷೆಯಲ್ಲಿ. ಆ ಕಾಲದಲ್ಲಿ ತೆಗಿಬೇಕು. ಆ ಕಾಲದಾಗ ತೆಂಗು ತೆಗೆದಿದ್ದೆ ಆದ್ರೆ ಅದ್ರ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ವ್ಯತ್ಯಾಸ ಇದ್ದ ಬಿಟ್ಟಾಕಿ ಸೆಲೆಕ್ಟ್ ಮಾಡ್ಕೊಂಡು ಬೀಜ ಮಾಡಿದ್ರೆ ತೆಂಗಿದೆಯಲ್ಲ ಸ್ವಂತ ಬೀಜ ಮಾಡ್ಬೇಕು. ನೀವು ಹೈಬ್ರಿಡ್ಗಿನಲ್ವಾ, ಇದೆಯಲ್ಲ, ಇದು ನಂಬರ್ ಬೆಸ್ಟ್, ನಂಬರ್ ಒನ್ ಇದು. ಸ್ವಂತ ಬೀಜ ಮಾಡಿದ್ರೆ ಒಳ್ಳೇದು.
1: ಬೀಜ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡಿ ಒಂದಷ್ಟು.
2: ಏನಿಲ್ಲ, ಬೇರೆ ಬೇರೆ ಟೈಪ್ ಮಾಡೋರು. ನಾನೊಂದು ಸ್ಪೆಷಲ್ ಮಾಡಿದೆ, ಕಾಯಿ ಕೆಡುದಾರಲ್ಲ ನಮ್ಮ ಕೊನೆಗಾರಿಕೆಯವ್ರು ಬಂದು ಕೆಡವರಲ್ಲ, ಆ ಕಾಯಿ ಕೆಡಿದ ದಿವಸ ಚೆನ್ನಾಗಿ ಬಲ್ತಿರೋ ಅಗ್ರ ಆಗಿರೋ, ಅವತ್ತ ಕಾಯಿ ಕೆಡಿದ ದಿವಸ ಉಣ್ತಿದ್ದೆ ನೆಲಕ್ಕೆ, ಅವತ್ತೇ ಉಣ್ತಿದ್ದೆ. ಒಂದು 6-7 ಒಡೆಯೋದು, ಅದೇ ಬೀಜ ಮಾಡಿದ್ದೀನಿ. ಏನು ವಿಶೇಷ ಏನಿಲ್ಲ. ಆಮೇಲೆ ಅದನ್ನ ತೆಗೆದ್ಬಿಟ್ಟು ವಿಂಗಡಿಸ್ತೀವಿ ಮತ್ತೆ, ಸುಮ್ಮನೆ ಒಂದು 2 ಅಡಿಗೆ ವಿಂಗಡಿಸ್ತೀವಿ. ವಿಂಗಡಿಸಿ ಆದ್ಮೇಲೆ ಒಂದು 2-2.5 ವರ್ಷಕ್ಕೆ ಹಾಕ್ಬಿಡ್ಬೋದು. ನಮ್ದು ಆಲ್ರೆಡಿ ನೀವು ನೋಡೋದ ಈ ಬೀಜ ಇದೆಯಲ್ಲ, 2.5-2.75 ವರ್ಷಕ್ಕೆ ಫಸಲು ಬಂದಿತ್ತು.
1: ಫಸಲು ಬಂತು, ಅಷ್ಟು ಬೇಗ ಬಂದಿದ್ದು, ಸುಮಾರು ಬಂದಿದೆ ನೋಡಿ. ಒಂದಲ್ಲ, ಈ ನಾವೇನ್ ಮಾತಾಡ್ತಿದ್ದೀವೋ ನಮ್ಮ ಎದುರುಗಡೆ ಇರೋದು ಇದೆ, ಅಕ್ಕಪಕ್ಕ ಇರೋ ಅಂತವು ಕೂಡ ಎಲ್ಲ ಕೈಗೆ ಸಿಗ ತರದೆಲ್ಲ ಇದಾವೆ. ಆದ್ರೆ ಯಾವ ಹೈಬ್ರಿಡ್ ಅಲ್ಲ, ಎಂತದ್ದು ಅಲ್ಲ, ಮಾಮೂಲಿ
2: ಹೈಬ್ರಿಡ್ ಇಲ್ಲ. ವಿಶೇಷ ಏನಿಲ್ಲ, ಅದಕ್ಕೆ ಸ್ವಲ್ಪ ಒಂದು 2 ಗುಡ್ಡಿ ಒಡಿಸಿ ಹಾಕಿದೀವಿ ತಳಕೆ, 2 ಒಡಿಸಿ ಕೆಳಗೆ ಹಾಕಿ. ಆಮೇಲೆ ಇದಕ್ಕೆ ಯಾವ್ದು ಇದಿಲ್ಲ, ಏನೋ ಸೀಮೆ ಗೊಬ್ಬರ ಅಂತವಿಂತವೇನು ಹಾಕ್ತಿರಲ್ಲ, ಆ ತರದ ಯಾವ್ದು ಇಲ್ಲ. ಕುರಿ ಗೊಬ್ಬರ ಹಾಕ್ತಿವಿ ಅಷ್ಟು ಬಿಟ್ರೆ ಯಾವ್ದು ಇಲ್ಲ. ತೆಂಗು ತುಂಬಾ ಚೆನ್ನಾಗಿ ಎಬ್ಬರಿಸಬಹುದು, ಮತ್ತೆ ಎಬ್ಬರಿಸೋದು ಸುಲಭ, ಬಟ್ ಶ್ರದ್ಧೆ ಅದನ್ನ ಅಬ್ಸರ್ವೇಷನ್ ಇರ್ಬೇಕಷ್ಟೇ. ಎಬ್ಬರಿಸೋದು ತುಂಬಾ ಸುಲಭ, ಅಬ್ಸರ್ವೇಷನ್ ಇರ್ಬೇಕಷ್ಟೇ. ಅಬ್ಸರ್ವೇಷನ್ ನೋಡ್ಕೊಂಡು ಏನಾಗಿದ್ದೀನಿ, ಆಮೇಲೆ ಕೆಲವೆಲ್ಲ ಹುಳ ಬರ್ತಾವ ಅದಕ್ಕೆ ತೋಡ ಅಂತ ಬರ್ತವೆ. ತೆಂಗ್ ಹಾಕಿದ್ಮೇಲೆ ಅದ್ರೊಳಗೆ ಏನು ಪೈರಾಗ್ತವೆ ಇದ್ರೆ ನಮ್ ನೋಡಿ ಒಂದೇ ಒಂದು ತೋಡ ತಿಂದಿಲ್ಲ. ಕೆಲವರು ಹೇಳ್ತಾರೆ ತೋಡ ಅಂದ್ರೆ ಗೊತ್ತಲ್ಲ, ನೆಲದೊಳಗೆ ಇದ್ ಮಾಡ್ತವೆ. ನಮ್ದು ಒಂದೇ ಒಂದು ತೋಡ ತಿಂದ್ರೆ ಇದಿಲ್ಲ. ಕಾರಣ ಏನಂದ್ರೆ ಅದ್ರೊಳಗೆ ಏನು ಪೈರ್ ಮಾಡ್ತಿರಲ್ಲ ನಾನು. ಒಂದು ಆ ಲೆವೆಲ್ ಬೆಳೆಯೋ ತನಕ ಪೈರ್ ಮಾಡಬಾರ್ದು. ಈ ರಾಗಿ ಹಾಕಿದ್ರೆ ಅದಕ್ಕೆ ಇಲಿ ಜಾಸ್ತಿ, ಹೆಸರು ಹಾಕಿದ್ರೆ ಇಲಿ ಜಾಸ್ತಿ. ಈಗಿದೆಯಲ್ಲ, ಈಗ ನೀವು ಒಳಗೆ ಅಡಿಷನಲ್ ಪೈರ್ ಮಾಡಿದ್ರೆ ಒಳ್ಳೇದು, ಏನ್ ಬೇಕಾದ್ರೂ ಮಾಡಿದ್ರೆ ತುಂಬಾ ಚಂದ. ಅದ್ರಾಗ ನಾವು ಸಾಕಾಗುವಷ್ಟು ನುಗ್ಗೆ ಹಾಕಿದ್ವಿ. ನುಗ್ಗೆಗೂ ತೆಂಗಿಗೂ ಏನೋ ಒಂದು ಕಾಂಬಿನೇಷನ್, ನುಗ್ಗೆ ಇದ್ದಷ್ಟು ಚೆನ್ನಾಗಿರುತ್ತೆ ತೆಂಗು ಅಂತ ಹೇಳ್ತಾರೆ. ನಾವು ಸುಮಾರು ತೆಂಗಾಕಿ ಟ್ರ್ಯಾಕ್ಟರ್ ಗಟ್ಟಲೆ ಒಂದೊಂದು ಟ್ರ್ಯಾಕ್ಟರ್ ಕೊಯ್ದಿವಿ, ಏನ ನುಗ್ಗೆಕಾಯಿ ತಿಪ್ಟೂರು ಮಾರ್ಕೆಟ್ಗೆ ಹಾಕಿದ್ವಿ. ಒಂದೊಂದ್ಸರಿ ಮಾರ್ಕೆಟ್ ಇರಲ್ಲ, ಆ ನುಗ್ಗೆ ಒಳ್ಳೆ ರೇಟ್ ಬರುತ್ತೆ, 400-500 ತನಕ ಇದೆ. ಅವಾಗ ನಮ್ದು ಬರಲ್ಲ, ತಮಿಳ್ನಾಡದ್ದು ಬರ್ತಂತೆ, ನಮ್ದು ಈ ಕಡೆ ಬರಲ್ಲ. ನಮ್ದೆಲ್ಲ 50-60 ರೂಪಾಯಿ, 70-80 ರೂಪಾಯಿ, 80 ರೂಪಾಯಿ ಲಾಸ್ಟ್.
1: ಏನು ನುಗ್ಗೆ ಯಾಕೆ ಹಾಕಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾರು ಹೇಳಿದ್ರು ನುಗ್ಗೆ ಹಾಕಕ್ ನಿಮ್ಗೆ?
2: ಇಲ್ಲ, ಅದು ನಾನೇನು ಅನ್ಸುತ್ತೆ, ಫುಲ್ ನೆಲ ಆಯ್ತಲ್ಲ, ಕಾಲಿನ ತೆಂಗು ತೆಂಗು ಮಧ್ಯೆ ಖಾಲಿ ಇತ್ತಲ್ಲ, ಅದಕ್ಕೆ ನುಗ್ಗೆ ಹಾಕ್ಬೇಕು ಅಂತೇಳಿ ಹಾಕಿದೆ. ಆ ನುಗ್ಗೆ ಗಿಡ ಇದೆಯಲ್ಲ, ಒಂದು ದಿನನು ಅದಕ್ಕೆ ಗೊಬ್ಬರನು ಹಾಕಿಲ್ಲ, ನೀರು ಬಿಟ್ಟಿಲ್ಲ. ಬರೇ ಅದು ಹಂಗೆ, ಅದು ಎಕ್ಸ್ಪೆಷಲ್ ಗಿಡ ತಂದು 15 ರೂಪಾಯಿ ಒಂದು ಗಿಡ ನರ್ಸರಿ ತಂದು ಹಾಕಿದೆ. ಅಷ್ಟು ಚೆನ್ನಾಗಿ ಹತ್ಕೊಂಡು ಸಾಕಾಗೋಷ್ಟು ಬಿಟ್ಟಬಿಡಿ, ಸಾಕಾಗೋಷ್ಟು ಇಡೀ ಊರೆಲ್ಲ ತಿನ್ಬೇಕು ಅಷ್ಟಾಗೋಗಿತ್ತು.
1: ಅಷ್ಟೊಂದು ನುಗ್ಗೆ ಬಿಟ್ಟಿದೆ. ಯಾವ ತಳಿ ಹಾಕಿದ್ರಿ ನುಗ್ಗೆನ?
2: ಇದೇನು ಮಾಮೂಲಿ ನಾಟಿ, ಅದು ನನಗೆ ಹೈಬ್ರಿಡ್ ಅಂದ್ರೆ ಆಗಲ್ಲ, ಅದು ನಾಟಿನೇ. ನೀವು ಯಾವ್ದೇ ನಾಟಿ ಮಾಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಯಾವ್ದು ಮಾಡ್ಬೇಕಾದ್ರು ನಾಟಿ ಮಾಡಕ್ ಹೇಳ್ರಿ.
1: ಏನು ಇದು ಬೀಜದಲ್ಲಿ ಮಾಡಿದ್ದು ಇಲ್ಲ ಕೊನೆ ನೆಟ್ಟಿದ್ದು?
2: ನರ್ಸರಿಲಿ ಮಾಡಿದ್ರು, ಬೀಜ ಹಾಕಿ ಮಾಡಿದ್ರು, ಪ್ಯಾಕೆಟ್ ತಂದು ಹಾಕಿದ್ದು.
1: ಒಳ್ಳೆ ರುಚಿನೂ ಕೂಡ ಇರುತ್ತೆ.
2: ಸರಿ, ನಿಮ್ಗೆ ನುಗ್ಗೆಕಾಯಿ ತಗೊಂಡೋಗಿ, ಈಗ ಈ ತಗೊಂಡೋಗಿ ನೋಡಿ ಅದು ಹೆಂಗಿರುತ್ತೆ ಅಂತ.
1: ಈಗ ಈ ತೆಂಗಿಗೆ ಏನೇನು ಕೆಲಸ ಮಾಡ್ತೀರಾ ಒಂದು ವರ್ಷದಲ್ಲಿ?
2: ಸರ್ ಏನಿಲ್ಲ, ಅದಕ್ಕೆ ಎರಡರಿಂದ ಮೂರು ಸಾಲ ಉಕ್ಕಿ ಒಂದು ವರ್ಷಕ್ಕಷ್ಟೇ. ಅದು ಎಲ್ಲಿವರೆಗೆ ಅಂತಂದ್ರೆ ಈ ಫಸಲು ಬಿಡ ತನಕ ಮೂರು ಸಾಲ ಉಕ್ಕಿ ಹೊಡಿ. ಅದ್ರೊಳಗೆ ಏನು ಹಾಕದಿದ್ರೆ ಒಳ್ಳೇದು, ಫೈರ ಈ ತರ ಗಿಡ ಹಾಕ್ರಿ, ನುಗ್ಗೆ ಗಿಡ ಆ ತರದ ಹಾಕಿ. ಬಟ್ ರಾಗಿ ಪಾಗಿ ಹಾಕಿದ್ರೆ ತೋಡ ತಿಂತವೆ. ಎದ್ದಾದ್ಮೇಲೆ ಈಗ ನಮ್ದು ಎದ್ದಿದೆಯಲ್ಲ, ಈಗ ನೀವ್ ಏನ್ ಬೇಕಾದ್ರೆ ರಾಗಿನಾರ ಮಾಡ್ಕೊಳ್ಳಿ, ಜೋಳದ ಮಾಡ್ಕೊಳ್ಳಿ, ಒಳಗೆ ಮಿಶ್ರಿತ ಬೆಳೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆಮೇಲೆ ಒಂದು ವರ್ಷಕ್ಕೆ ಒಂದ್ಸರಿ ಒಂದೇ ಒಂದ್ ತಟ್ಟಿ ಗೊಬ್ಬರ ಅಷ್ಟೇ ಸರ್, ಒಂದ್ ತಟ್ಟಿ ಗೊಬ್ಬರ ಹಾಕಿದ್ರೆ ಕ್ಲೋಸ್ ಆದ್ರೆ. ಆಮೇಲೆ ನೀರು, ನೀರೇನಿಲ್ಲ, ವಾರಕ್ಕೆ ಒಂದ್ಸರಿ ಬಿಟ್ರೆ ಸಾಕು ನೀರು. ನಮ್ದು ಈ ಪೈಪ್ ಅಲ್ಲಿ ಹನಿ ನೀರು ಮಾಡಿದ್ವಿ, ಅದನ್ನು ಮಾಡಿದ್ವಿ. ಆಮೇಲೆ ಓವರ್ ನೀರು ಬೇಡ ಅಂತ ಹೇಳ್ತಾರೆ ಕೆಲವರು. ಚೆನ್ನಾಗಿ ಮಳೆಗಾಲ ನಡೆಸಿಬಿಟ್ರೆ ಸಾಕು, ಮದ್ದಿನ ಕಾಲದಲ್ಲೆಲ್ಲ ಪಂಪ್ ಸೆಟ್ ಇಲ್ಲ ಏನೂ ಇಲ್ಲ, ಬರೀ ಮಳೆಗಾಲದಲ್ಲಿ ಅಷ್ಟೊಂದು ಚೆನ್ನಾಗಿ ಪೈರು ಬರ್ತಾ ಇದ್ದು. ಮದ್ದಿನ ಕೃಷಿಗೂ ಈ ಕೃಷಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಈಗಿನ ಹುಡುಗರಿಗೆ ಹಳೆ ಕಾಲದಲ್ಲಿ ಈ ಟೈಪ್ ಮಾಡ್ತದ್ರೆ ಮತ್ತೊಂದ್ಸರಿ ರಿಪೀಟ್ ಹೇಳ್ತೀನಿ, ಈಗಿನ ಹುಡುಗರು ಉಪ್ಪಕ್ಕೆ ಸಾಧ್ಯ ಇಲ್ಲ. ಆ ಪರಿಕರಗಳು ಇಟ್ಟಿದ್ದಾರೆ, ಕೆಲವು ಕಡೆ ಇಟ್ಟಿದ್ದಾರೆ. ಧರ್ಮಸ್ಥಳಗೆಲ್ಲ ತುಂಬಾ ಚೆನ್ನಾಗಿಟ್ಟಾರೆ, ಏನೋ ನೇಗ್ಲು, ಕೂರ್ಗೆ, ಕುಂಟೆ, ಅವೆಲ್ಲ ಹಳೆ ಪರಿಕರ. ಅದು ಖಂಡಿತ ಅದು ನೋಡ್ಬೇಕು ನೀವು, ಅದು ಯಾರ ತರ ಪ್ಲಾನಿಂಗ್ ಹಾಕೊಂಡ್ ಮಾಡ್ತಾ ಇದ್ರು, ಯಾವ ತರ ಮಾಡ್ತದಂದ್ರೆ. ಆ ಕೂರ್ಗೆ ಸಾರ್, ಆ ಕುಂಟೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಇವಾಗೆಲ್ಲ ಟ್ರ್ಯಾಕ್ಟರ್ ತಂದಾರೆ, ಇನ್ನೇನಿಲ್ಲ. ಈ ಜನರೇಷನ್ ಹೊಂದ್ಕೊಳ್ಳೇಬೇಕಲ್ಲ, ಎತ್ತುಗಳಿಲ್ಲ. ರೈತ ಅಂದ್ರೆ ಎತ್ತುಗಳಂದ್ರೆ ವಿಶೇಷ. ಎಕ್ಸ್ಪೆಷಲಿ ನಮ್ದು ಶಶ್ವಾಳ ಇದೀರ ಈ ಊರಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ. ಇಲ್ಲೊಂದು ಗಂಗಮ್ಮನವ್ರ ಬಾವಿ ಅಂತ ಇದೆ, ಪ್ರತಿ ಮನೆಯವರು ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಪ್ರತಿ ಸೋಮವಾರ ನಮ್ಮೂರಲ್ಲಿ ಹಬ್ಬ ಆದಂಗೆ ಆಗುತ್ತೆ. ಆ ದಿನ ಎತ್ತುಗಳಿಗೆಲ್ಲ ಸ್ನಾನ ಮಾಡಿಸೋದು, ಪೂಜೆ ಮಾಡಿಸೋದು, ಅದು ನೋಡಕ್ಕೆ ಒಂದು ಖುಷಿ. ಆ ಟೈಪ್ ಸೋಮವಾರ. ಆಮೇಲೆ ರೈತ ಅವತ್ತು ನೀಟ್ನೆಸ್ ಆಗ್ತಿದ್ದ, ಅವನಿಗೆ ಏನು ಶೇವಿಂಗ ಕಟಿಂಗ್ ಆ ಟೈಪ್ ಮಾಡಿ. ಇಲ್ಲೊಂದು 5 ಕಿಲೋಮೀಟರ್ ಸಂತೆ ಆಗುತ್ತೆ, ಸಂತೆಗೆ ಹೋಗಿ ಬರೋನು, ಅಲ್ಲೆಲ್ಲ ಬೇಕಾದ ಸಾಮಾನು. ಇವನು ಇನ್ನು ಸ್ವಲ್ಪ ವರ್ಷಗಳು ಹೋದ್ಮೇಲೆ ಹಳೇದು ಏನು ನೆನೆಸ್ಕೋಬೇಕು ಅಂತ ಅದು ಖಂಡಿತ ನೆನೆಸ್ಕೋಬೇಕು. ಇದನ್ನ ಹೇಳ್ಬೇಕು ನೆಕ್ಸ್ಟ್ ಫ್ಯೂಚರ್ ಅಲ್ಲಿರಲ್ಲ ಹಿಂಗಿತ್ತು ಅಂತೇಳಿ.
1: ಅಡಿಕೆ ಯಾವಾಗ ಹಾಕಿದ್ರಿ?
2: ಅಡಿಕೆ ಸರ್ ಇದು 2 ವರ್ಷ ಆಯ್ತು ನೋಡಿ, 2 ವರ್ಷಕ್ಕೆ ಈ ಲೆವೆಲ್ ಬಂದಿದೆ.
1: ಎಷ್ಟು ಗಿಡ ಹಾಕಿದ್ರೆ ಅಡಿಕೆದು?
2: 500 ಇದೆ ಅಡಿಕೆ,
1: 500 ಇದೆ. ಅದಕ್ಕೆ ಏನೇನು ಕೆಲಸ ಮಾಡ್ತೀರಿ?
2: ಅಡಿಕೆಗೆ ಏನಿಲ್ಲ, ನಾನು ಒಂದೊಂದ್ಸರಿ ಗೊಬ್ಬರ ಹಾಕಿದ್ದೀನಿ ಅಷ್ಟೇ. ಯಾವುದು ಕುರಿ ಗೊಬ್ಬರ ಹಾಕಿದ್ವಿ, ಕುರಿ ಗೊಬ್ಬರ ಕ್ಲೀನ್ ಆಗಿ ಸುತ್ತ ಬಗ್ಗಿಸಿ ಕುರಿ ಗೊಬ್ಬರ ಹಾಕಿದ್ ಬಿಟ್ರೆ ಏನಿಲ್ಲ. ಮಾಮೂಲಿ ನೀರು ಕಟ್ತಾ ಇದೀವಿ ಅಷ್ಟೇ.
1: ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ?
2: ಇವಾಗ ಬೋರ್ ಇದೆ, ಬೋರ್ ಇದೆ, ಚೆನ್ನಾಗಿದೆ ನೀರು, ಬೋರ್ ಇದೆ. ಈ ಬೋರು ನಾವು ನಂಬಕ್ ಆಗಲ್ಲ, ಈ ಕಷ್ಟ ಏನೋ, ಈ ಬೇಸಿಗೆ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಸಿಗೆ ಬರ ಕಷ್ಟ ಆಗುತ್ತೆ. ಅದಕ್ಕೆ ಇತ್ತೀಚೆಗೆ ಮೊನ್ನೆ ಯಾವ್ದೋ ಟಿವಿ ನೋಡಿದ್ ಇಂಗು ಗುಂಡಿ ಮಾಡಿರ್ ಒಳ್ಳೇದು ಅಂತ ಹೇಳ್ತಾರೆ. ನೋಡ್ಬೇಕಲ್ಲ, ಒಂದ್ಸಲ ನೋಡ್ಕೊಂಡು. ಇಂಗು ಗುಂಡಿ ಸುತ್ತ ಬೋರ್ ಸುತ್ತ ಮಾಡ್ತಾರಲ್ಲ, ಅದು ಮಾಡಿರ್ ಒಳ್ಳೇದು ಅಂತಾರೆ.
1: ಈಗೇನು ಬೋರ್ ಒಂದೇ ಒಂದ್ ಮಾಡ್ಕೊಂಡಿದ್ರೆ?
2: ಹಳೆ ತೋಟದಲ್ಲಿ ಒಂದ್ ಬೋರ್ ಇದೆ, ಈ ತೋಟದಲ್ಲಿ ಹೊಸ ತೋಟದಲ್ಲಿ ಇದೊಂದೇ ಬೋರು.
1: ಇದೊಂದು ಬೋರು ಇದೆ, ಇದೆ. ನಿಮಗೆ ನೀರು ಸಾಕಾಗುತ್ತೆ, ಇದೆ ಕರೆಗಳು
2: ನೀರು ಸಾಕಾಗುತ್ತೆ
1: ಅಲ್ವಾ? ಈಗ ಇತ್ತೀಚೆಗೆ ಬಾಳೆನು ಕೂಡ ಹಾಕಿದಿರಿ, ಎಷ್ಟು ಹಾಕಿದ್ರಿ?
2: ಬಾಳೆ ಒಂದ 250 ಬಾಳೆ ಹಾಸನದ ತರಿಸಿದೆ, ಗಿಡ ಬರುತ್ತಲ್ಲ ಪ್ಯಾಕೆಟ್ ಗೆ, ಫಿಸಿಕಲ್ ಅದನ್ನೇ ತಂದು ಹಾಕಿದ್ದು. ಬಂದಿತ್ತೆ, ಚೆನ್ನಾಗಿ ಬಂದಿತ್ತೆ. ಇನ್ನು ಈಗ ರೀಸೆಂಟ್ ಆಗಿ ಹಾಕಿರೋದು.
1: ತೆಂಗು ಮಾರಾಟ ಮಾಡುವಷ್ಟು ಫಸಲು ಬರ್ತಾ ಇದೆಯಾ ನಿಮ್ಗೆ?
2: ಇಲ್ಲ, ಇನ್ನು ಈಗಿಲ್ಲ. ಈಗ ಎಲ್ಲ ದಶ್ ನುಗ್ಗಿದವೆ, ಕೆಲವು ದಶ್ ನುಗ್ಗಿದವು ಎಳ್ಳೀರ ಇದಾವೆ, ಫಸಲು ಬಂದಿತ್ತೆ. ಈಗ ನುಗ್ತಿರೋದು ಅದು ಹುಸಿ ದಶಿ ಅಂತಾರೆ. ಹುಸಿ ಅಂದ್ರೆ ಅದು ದಶಿ ನುಗ್ಗಿದ ಅಡಿಕೆ ಇದಾಗಲ್ಲ, ಫಸಲಾಗಲ್ಲ. ಅದು ನೆಕ್ಸ್ಟ್ ದಶಿ ನುಗ್ಗಿದೆ ಆಗುತ್ತೆ,
1: ಕರ್ತೋಗ್ಬಿಡುತ್ತೆ.
2: ಹಾ, ಕರ್ತೋಗ್ಬಿಡುತ್ತೆ.
1: ಹಳೆ ಮರದಲ್ಲಿ ಸಿಗ್ತಾ ಇದೆಯಾ ತೆಂಗು?
2: ಹಳೆ ಮರದಲ್ಲಿ ಸಿಗ್ತಾ ಇದೆ. ಈ ಸರಿ ಅಂತೂ ಪೂರ್ತಿ ಎಲ್ಲ. ನಿಮ್ಮ ಮನೆ ಕೇರಳಕ್ಕೆ ಹೋಗಿದ್ದೆ, ಕೇರಳ ಪ್ರವಾಸದ ಅಲ್ಲಿ ತೆಂಗು ಅಲ್ಲೂ ಇಲ್ಲ ಸರ್, ತೆಂಗು ಅಲ್ಲೂ ಇಲ್ಲ. ಎಲ್ಲ ಮರ ವೀಕ್ ಆಗಿದೆ, ಯಾವುದೋ ಒಂಥರ ರೋಗ. ಈಗ 8-9-10 ಸಾವಿರಗೆಲ್ಲ 1-2 ಸಾವಿರ, 2.5 ಸಾವಿರ, 3 ಸಾವಿರ, 50 ಸಾವಿರವರೆಗೆ 8 ಸಾವಿರ 10 ಸಾವಿರ, ಆ ಟೈಪ್ ತೆಂಗು ಅಷ್ಟೊಂದು ಕುಸ್ತಿದೆ. ರೇಟ್ ಮಾತ್ರ ಬೊಂಬಾಟಿದೆ, 37 ಚಿಲ್ಲರೆ. ಮುಂದಿನ ಸರಿಗೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ಯಾರಿಗೂ ಇಲ್ಲ, ನಮ್ಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೊಬ್ಬರಿ ಇಲ್ಲ. ಈಗ ನಾವೆಲ್ಲ ಹಾಕೋದು ಕೊಬ್ಬರಿನೇ. ಇಡೀ ನಮ್ಮೂರಲ್ಲಿ ಯಾರು ತೆಂಗಿನಕಾಯಿ ಕೊಡಲ್ಲ, ಪೂರ್ತಿ ನಮ್ಮ ಇಡೀ ಊರಲ್ಲಿ ಕೊಬ್ಬರಿನೇ ಕೊಡೋದು.
1: ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ಬಿಡ್ತು ತೆಂಗಿಗೆ?
2: ಅದೇನಪ್ಪ ಇತ್ತೀಚೆಗೆ ರೋಗ ಅಂತ ಅನ್ಸುತ್ತೆ, ರೋಗ ಬಂದಿದೆ ಅನ್ಸುತ್ತೆ. ಬಟ್ ಏನಪ್ಪ ಪರಿಸರನೇ ಹಂಗೆ ಮಾಡುತ್ತೆ ಏನೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸರ್, ಪ್ರತಿಯೊಂದು ಕೆಮಿಕಲ್ ಅಲ್ಲ ಸರ್. ಈಗ ನಾವು ಬೋರ್ ತೆಗ್ಸಿರ ಯಾವ್ದೋ ಕೆಮಿಕಲ್ ಹಾಕಿದ್ರು ನಮಗೆ ಬೋರಿಗೆ ಬರುತ್ತಾ? ಬೋರ್ ಮತ್ತೆ ಪಕ್ಕದಲ್ಲಿ ಹಾಕಿರೋದು ಮತ್ತೆ ಕೆಮಿಕಲ್ ಬರುತ್ತಾ? ನೀವೇನೇ ಸಾವಯವ ಮಾಡ್ತೀನಿ ಅಂದ್ರೆ ಬೇರೆ ಕಡೆಯಿಂದ ಬಂದೇ ಬರುತ್ತಲ್ಲ, ಯಾವ್ಯಾವ್ದೋ ಟೈಪ್ ಮಿಕ್ಸ್ ಆಗೇ ಹೋಗುತ್ತೆ. ಹಂಗಾಗಿ ಸಾವಯವಕ್ಕೆ 100% ಕೊಡಕ್ ಚಂದ, ಬಟ್ ಎಲ್ಲರೂ ಮಾಡಿದ್ರೆ ಚಂದ, ಅದು ಎಲ್ಲರೂ ಉಪಯೋಗಿಸಿದ್ರೆ ಚಂದ ಸಾವಯವ. ಆಮೇಲೆ ಈ ಗೊಬ್ಬರ ಇದೆಯಲ್ಲ, ಇದು ಸಿಂಧಿ ಹಸಿರು ಗೊಬ್ಬರ, ಅದು ಕ್ವಾಲಿಟಿ ಇಲ್ಲ ಅಷ್ಟೊಂದು. ಏನಾರ ಕ್ವಾಲಿಟಿ ಹೊಡಿದ್ರೆ ಕುರಿ ಗೊಬ್ಬರ ಒಂದೇ ಕ್ವಾಲಿಟಿ ಹೊಡೆದಿರೋದು. ಸಿಂಧಿ ಹಸಿಂದ ಅಷ್ಟು ಕ್ವಾಲಿಟಿ, ಬರೀ ಅದು ಭೂಸ ತಿನ್ನುತ್ತೆ, ಅದು ಹಾಕುತ್ತೆ, ಆ ಟೈಪ್ ಆಗುತ್ತೆ.
1: ಈ ಸಾವಯವ ಕೃಷಿ ಬಗ್ಗೆ ಯಾಕೆ ನಿಮಗೆ ವಿಶೇಷವಾದಂತ ಒಲವು?
2: ಸರ್, ನಾವು ಆ ಕಾಲದಲ್ಲಿ ಮಾಡ್ತಾ ಇದ್ವಲ್ಲ ಸರ್, ನಿಜವಾಗಿ ಕೇಳಿ ರಾಗಿ ಹೆಂಗ್ ಬೆಳಿತಿದ್ದು ಆ ಕಾಲದಾಗಿಂತ. 2 ಎಕರೆ 3-4 ಸಲ ಉಕ್ಕಿ ಹೊಡಿಬೇಕು ಎತ್ತುಗಳಲ್ಲಿ. ಹೊಡೆದಾದ್ಮೇಲೆ ಒಂದ್ಸರಿ ಅರಗ್ಬೇಕು, ಅರಗಿ ಆದ್ಮೇಲೆ ತಿಪ್ಪೆ ಗೊಬ್ಬರ ಇದೆಯಲ್ಲ ಅದನ್ನ ತಗೊಂಬಂದು ಏರಿಸ್ಬಿಟ್ಟು ವಿಂಗಡಿಸ್ತಿದ್ದು, ಜಲ್ಲೆ ಅಂತ ಬರೋದು ಸಣ್ಣ ಜಲ್ಲೆ ಗಾಡಿಲಿ ವಿಂಗಡಿಸ್ಬಿಟ್ಟು ಅದನ್ನ ಚೆಲ್ಲಿ ಹೊಡೆದ್ಬಿಟ್ರೆ ಆಮೇಲೆ

0: ಇವತ್ತು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದೀವಿ ನಾವು.
1: ಖಂಡಿತ.
0: ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ?
1: ಬಟ್ ಭೂಮಿ ಬರ್ಡ್ ಆಗಿ ಲಾಸ್ಟ್ ಗೆ ಅದು ಸಿಗದಂಗ ಆಗುತ್ತ ಅಂತ ಅನ್ಸುತ್ತೆ. ಈಗ ಕೆಮಿಕಲ್ ಇಲ್ದಲ್ಲಿ ಬಗ್ಗದೇ ಇಲ್ಲ, ಈಗ ಭೂಮಿ ಕೆಮಿಕಲ್ ಇಲ್ದಲ್ಲಿ ಯಾವ್ದು ಬರಕ್ ಸಾಧ್ಯನೇ ಇಲ್ಲ. ಲಾಸ್ಟ್ ಗೆ ಕ್ವಾಲಿಟಿ ಕಳ್ಕೊಂಡು ಏನು ವ್ಯತ್ಯಾಸ ಆಗುತ್ತ ಅಂತ ಅನ್ಸುತ್ತೆ ನಿಮ್ಗೆ? ಏನೋ ಭೂಮಿ ಪೂರ್ತಿ ಕ್ವಾಲಿಟಿಗಳು ಅವಾಗ ನೆಕ್ಸ್ಟ್ ಏನೀಗ ನೆಕ್ಸ್ಟ್ ಇನ್ ಯಾವ ಕೆಮಿಕಲ್ ತಿರ ಆ ಟೈಪ್ ಆಗುತ್ತೆ ಅಂತ ಅನ್ಸುತ್ತೆ. ರಾಗಿ ಬೆಳಿತಾರೆ ಬಿಡಿ, ಒಂದ್ ಎಕರೆಗೆ ಅತಿ ಕಡಿಮೆ ಅಂತಂದ್ರೆ 4 ಚೀಲ 5 ಚೀಲಕ್ಕೆ ಲಾಸ್ಟ್ ಏನಪ್ಪ ಏನ್ರಿ? ಇವತ್ತು ಒಂದು ಎಕರೆಗೆ 14-15 ಚೀಲ ತೆಗಿತಾರೆ, 14-15 ಚೀಲ ರಾಗಿ, ತಳಿ ರಾಗಿ ತೆಗಿತಾರೆ. ನಮ್ದು ದೊಡ್ಡ ರಾಗಿ, ಆ ರಾಗಿ ಆಗಿತ್ತು ದೊಡ್ಡ ರಾಗಿ ಅಂತ ಅನ್ನೋದು. ಅದು ಯಾರು ರಾಗಿ ಆಗಿತ್ತು ಅಂದ್ರೆ ಆ ರೊಟ್ಟಿ ಮುದ್ದೆ ತಿನ್ಬೇಕು ಅನ್ಸೋದು, ತಿನ್ಬೇಕಾದ್ರೆ ಬಂಟು ಬರೋದು, ಟೇಸ್ಟ್ ಬರೋದು. ಬಟ್ ಈಗಿನ ರಾಗಿ ಅದಿಲ್ಲ ಬಿಡಿ. ಯಾವ್ದೇ ಆದ್ರೂ ಕ್ವಾಲಿಟಿ ಜೋಳ, ಎಂತ ಜೋಳ ಬೆಳಿತಿದ್ದು ಸನ್ವಾವ ಕಾಲದಲ್ಲಿ, ಯಾವ್ದು ಬಿಳಿ ಜೋಳ ಅಂತ ಬೆಳಿತಿದ್ದು, ಆ ಜೋಳ ಕೆಂಪು ಜೋಳ, ನಮ್ಮೂರ್ ಕೆಂಪು ಜೋಳಕ್ಕೆ ಕೆಂಜೋಳ ಅಂತೀವಿ ನಾವು. ಕೆಂಜೋಳಕ್ಕಂತೂ ಹೆಸರುವಾಸಿ ನಮ್ಮ ಭೂಮಿ, ಆ ಟೈಪ್ ಇತ್ತು. ಇವತ್ತು ಜೋಳನೇ ಬರಲ್ಲ ಹಂಗಾಗಿ.
0: ಈಗ ಹಳೆ ಪದ್ಧತಿಗಳನ್ನ ಬಳಕೆ ಮಾಡ್ಕೊಂಡು ಇಷ್ಟೊಂದು ಜನಸಂಖ್ಯೆಗೆ ಆಹಾರ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ?
1: ಅಂತಂತ ಮಾಡ್ಕೊಂಡು ಹೋಗ್ಬೇಕು. ಅವನು ಈಗ ಒಂದು 5 ಎಕರೆ 10 ಎಕರೆ ಇದ್ರೆ ಒಂದು 5 ಎಕರೆ ಸಾವಯವ ತಕ್ಕೋಬೇಕು, ಇನ್ನೊಂದು 5 ಎಕರೆ ಅದರ ಬಳ್ಕೋಬೇಕು. ಆಮೇಲೆ ಬರ್ತಾ ಬರ್ತಾ ಕಾಲಾನುಕ್ರಮೇಣ ಬರ್ತಾ ಅದನ್ನು ಸಾವಯವ ಮಾಡ್ಕೋಬೇಕು, ಆ ಥರ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡ್ರೇನ ಆಗ್ಬೋದು. ಬಟ್ ಎಲ್ಲರೂ ಅದಕ್ಕೆ ಸ್ಪಂದಿಸ್ಬೇಕು ಪ್ರತಿಯೊಬ್ಬರು. ನಾವು ಸಾವಯವ ಮಾಡಿ ಪಕ್ಕದ ಇದಾಕ್ತಾನೆ, ಅದ್ರ ನೀರು ನಮಗೆ ಬರುತ್ತೆ, ಅದು ಕೆಮಿಕಲ್ ಆಯ್ತು ನಮ್ದು, ಆ ಟೈಪ್ ಆಗುತ್ತೆ.
0: ಕೃಷಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ?
1: ಸರ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರತಿಯೊಂದು ಗಿಡನೂ ಇರಬೇಕು. ನಾವು ಕೆಲವೆಲ್ಲ ಕೇಳ್ತೀವಿ, ನಮ್ಮ ಮಿಶ್ರಿತ ಬೆಳೆ ಅಂತ ಕೇಳ್ತೀವಲ್ಲ, ಇದ್ರೊಳಗೆ ಏನೇನು ಹಾಕಿದೀವಿ ಅಂದ್ರೆ ಇದಿದೆ, ಸಪೋಟ ಇದೆ, ಆಮೇಲೆ ಪಪ್ಪ ಇದೆ, ನಿಂಬೆ ಇದೆ, ಅವೆಲ್ಲ ಹಾಕಿದ್ವಿ. ಯಾರು ಇಲ್ಲ ಅಂತ ಎಲ್ಲ ಗಿಡನು ಹಾಕಿ, ಇದು ಎಲ್ಲ ಗಿಡನು ಇದ್ರಾಗಿದೆ ಸಿಗುತ್ತೆ ಅನ್ನಂಗೆ ಮಾಡ್ಬೇಕಷ್ಟೇ. ಹಣ್ಣಂಪಲೋದೆಲ್ಲ ಮಾಡ್ಬೋದು, ಆ ಥರದ್ದೇನು ಕಷ್ಟ ಇಲ್ಲ.
0: ಅಂದ್ರೆ ನಮ್ಗೇನೋ ಬೇಕು ಅಂತ ಹುಡ್ಕೊಂಡು ಹೋಗಕ್ಕಿಂತ ಎಲ್ಲ ಇಲ್ಲೇ ಸಿಗಬೇಕು.
1: ಖಂಡಿತ ಖಂಡಿತ ಖಂಡಿತ
0: ಆ ತರ ಮಾಡ್ಬೇಕು ಅನ್ನೋಂತ ಆಲೋಚನೆ ನಿಮ್ಗೆ ಇದೆ?
1: ಇದೆ.
0: ಈಗ ಈ ವಯಸ್ಸಲ್ಲೂ ಎಲ್ಲ ಪೂರ್ಣ ನೀವೇ ನಿರ್ವಹಣೆ ಮಾಡ್ತಾ ಇದ್ರೆ?
1: ಖಂಡಿತ, ಟ್ರ್ಯಾಕ್ಟರ್ ಉಕ್ಕಿ ಹೊಡಿತೀನಿ, ಎಲ್ಲದೂ ಮಾಡ್ತೀನಿ ನಾನೇ, ಉಕ್ಕಿ ಹೊಡಿಯೋದು ಕೆಲಸ ಎಲ್ಲ ಮಾಡ್ತೀನಿ. ಬಟ್ ಹೆವಿ ಕೆಲಸ ಆದ್ರೆ ಬೇರೆ ಬೇರೆ ಕರ್ಕೊಂತೀನಿ. ಈ ಕಳೆ ಗಿಳೆ ಎಲ್ಲ ತೆಗ್ಸೋದಿರುತ್ತಲ್ಲ, ಅದಕ್ಕೆ ಕರ್ಕೊಂತೀನಿ.
0: ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಒಂದಷ್ಟು ಜನ ಬೇಕಾಗ್ತಾರೆ,
1: ಬೇಕಾಗ್ತಾರೆ. ಹೌದು,
0: ಉಳಿದಂತೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಖಂಡಿತ. ಹೌದು,
0: ಒಂಥರ ವಿಶೇಷ ಅಲ್ಲ, ನಿಮ್ಮೂರ ಸುತ್ತಮುತ್ತ ಬೇರೆ ಬೇರೆ ತರದ ಬೆಳೆಗಳನ್ನೆಲ್ಲ ಬೆಳೀತಾರೆ, ತೆಂಗು ಬೆಳೀತಾರೆ, ದಾಳಿಂಬೆ ಬೆಳೀತಾರೆ.
1: ಎಕ್ಸ್ಪೆಷಲಿ ನಮ್ಮೂರು ಇದೆಯಲ್ಲ ಸರ್, ಇತ್ತ ಮಲೆನಾಡು ಅಲ್ಲ, ಇತ್ತ ಬಯಲುಸೀಮೆನೂ ಅಲ್ಲ, ಆದ್ರೆ ನಮ್ಮೂರ ಸುತ್ತಮುತ್ತ ಬೆಟ್ಟ ಇದೆ, ಗುಡ್ಡಗಳಿದೆ, ಸಣ್ಣ ಸಣ್ಣ ಗುಡ್ಡ ಇದೆ. ಜಾಸ್ತಿ ಹೇಳ್ಬೇಕು ಅಂದ್ರೆ ನಮ್ಮೂರ ಎಂಟ್ರೆನ್ಸ್ ಸರ್ಕಲ್ ಆಗಿಳಿತಲ್ಲ, ಅಲ್ಲಿ ನೋಡಿ ಆ ಗಿಡ, ಹೊಂಗೆ ಗಿಡ, ಅವೆಲ್ಲ ನೋಡ್ಬಿಟ್ಟು ನಾವ್ ಎಲ್ಲೋ ಬಂದ್ವ, ಮಲೆನಾಡಿಗೆ ಬಂದಿವ ಅಂತ ಅನ್ಸುತ್ತೆ. ಆ ಟೈಪ್ ಇದೆ ಅನ್ಸುತ್ತಲ್ವಾ, ಮಲೆನಾಡಿಗೆ ಬಂದಿವಿ ಅಂತ ಅನ್ಸುತ್ತೆ. ಅಲ್ಲ, ಮೂರ ವಿಶೇಷನೇ ಆಗಿ, ತುಂಬಾ ಒಳ್ಳೆ ಊರು. ಸಾಮಾನ್ಯಕ್ಕೆ ವೇಸ್ಟ್ ಮಾಡಿ ಸಮಯ ಕಳೆಯಲ್ಲ, ಒಬ್ಬೊಬ್ರು ಒಂದೊಂದು ಹಚ್ಕೊಂಡು ಹಚ್ಕೊಂಡು ವರ್ಕ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ.
0: ಈ ತರ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ.
1: ಖಂಡಿತ ಖಂಡಿತ,
0: ಕೃಷಿ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ, ಒಲವಿದೆ, ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ.
1: ಖಂಡಿತ, ಸಖತ್ ನೆಮ್ಮದಿ. ಇದು ಬಿಟ್ಟರೆ ಇನ್ ಯಾವುದು ನೆಮ್ಮದಿ ಇಲ್ಲ. ಆಮೇಲೆ ನೀವು ಎಷ್ಟೇ ಕೋಟಿ ಏನೇ ಇದ್ರು, ಅದು ನಿಮಗೆ ಗೊತ್ತಿಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಇದ್ಲಿ ಅಂತಂದ್ರೆ, ನೀವು ಒಂದಿನ ಕೂತೋದ್ರೆ ಸಾಕಿಲ್ಲಿ, ಒಂದಿನ ಕೂತೋದ್ರೆ 2 ದಿನ 3 ದಿನ ಪ್ರಯಾಣ ಮಾಡ್ಕೊಂಡು ಮತ್ತೆ ಉಳ್ಬರಕ್ಕೆ ಇಲ್ಲಿಗೆ, ಏ ಇಲ್ಲಿ ಹೋಗ್ಬಿಡೋಣ ಫಸ್ಟ್ ಅಂತೇಳಿ, ಆ ಟೈಪ್ ನೆಮ್ಮದಿ ಇರುತ್ತೆ. ಕೃಷಿ ಪರಿಸರ ಗಾಳಿ ಎಲ್ಲ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ನೆರಳು ನೋಡಿ, ಅಷ್ಟೊಂದು ಬಿಸ್ತೊಡಿತಿದ್ದಲ್ಲಿ ನೆರಳಾಗಿ ಹೆಂಗ್ ಕೂತಿದ್ವಿ, 36 ಇದೆ, ಅಷ್ಟೊಂದು ಬಿಸ್ತೊಡಿತಾರೆ ಇಲ್ಲಿ, ಎಷ್ಟು ಚೆನ್ನಾಗಿ ಕೂತಿದ್ವಿ ನೋಡಿ. ಅದೇ ಅದೇ ಮೇನು.
0: ಅದೇನು ಚೆನ್ನಾಗಿದೆಯಾ?
1: ಈಗಲೇ ಸಿಗಲ್ಲ, ಇನ್ನೊಂದು 2 ವರ್ಷ ಬೇಕು. 2 ವರ್ಷ ಹೋದ್ರೆ ಸಿಗುತ್ತೆ.
0: ಸದ್ಯಕ್ಕೆ ನುಗ್ಗೆ ಇಂಥದ್ರಲ್ಲೆಲ್ಲ ಒಂದಷ್ಟು ಕಾಸಾಗುತ್ತೆ,
1: ಸಣ್ಣ ಪುಟ್ಟ ಅಷ್ಟೇ, ಪಾಡ ಖರ್ಚು ಅಂತ ಹೇಳ್ತೀವಲ್ಲ ಅದು.
0: ಒಳ್ಳೇದು ಪುಟ್ಟಪ್ಪ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ?
1: ಖಂಡಿತ, 9880607260.
0: ಇನ್ನೊಂದ್ಸಾರಿ ಹೇಳಿ,
1: 9880607260.
0: ಒಳ್ಳೇದು ಪುಟ್ಟಪ್ಪ ಅವರೇ, ಧನ್ಯವಾದಗಳು. ನಮಸ್ಕಾರ,
1: ನಿಮ್ಮ ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೆ ಕೃಷಿ ಬದುಕಿನ ಅನುಭವಗಳ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಪುಟ್ಟಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಸಿಹಿ ನೀರು ಜಲಕೃಷಿಯಲ್ಲಿ

ಕೆರೆ ಮೀನುಗಳು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿವೆ. ಆದರೆ ಇವುಗಳ ಕೃಷಿಗೆ ಸರಿಯಾದ ಗಾತ್ರದ ಹಾಗೂ ಒಳ್ಳೆಯ ತಳಿಯ ಮೀನು ಮರಿಗಳ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಮೀನು ಮರಿಗಳ ಲಭ್ಯತೆ ಸಾಕಷ್ಟಿಲ್ಲ. ಕೆರೆ, ಜಲಾಶಯ, ಹೊಂಡಗಳಲ್ಲಿ ಉತ್ತಮ ಉಳಿವು ಹಾಗೂ ಬೆಳವಣಿಗೆಗೆ 4 x 100 mm ಉದ್ದದ ಮತ್ತು ಸುಮಾರು 10 g ತೂಕದ ಮರಿಗಳು ಬೇಕಾಗುತ್ತೆ. ಇಷ್ಟು ದೊಡ್ಡ ಮರಿಗಳನ್ನು ಒಂದೇ ಹಂತದಲ್ಲಿ ಸಾಮಾನ್ಯವಾಗಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮೊದಲನೇ ಹಂತದಲ್ಲಿ 3-4 ದಿನದ ಸ್ಪಾನ್ ಅಂತಂದರೆ ಮರಿಗಳು, ಇನ್ನು 15-20 ದಿನದ ನರ್ಸರಿ ಕೊಳಗಳಲ್ಲಿ 25-30 mm ಗಾತ್ರಕ್ಕೆ ಬೆಳೆಸಿ, ಎರಡನೇ ಹಂತದಲ್ಲಿ 2-3 ತಿಂಗಳಿನ ಕಾಲಾವಧಿಯಲ್ಲಿ 80-100 mm ಗಾತ್ರಕ್ಕೆ ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಕೆರೆಗಳು, ಕೃಷಿ ಹೊಂಡಗಳು, ಗೋಕಟ್ಟೆ, ಕೆರೆ ಅಂಚಿನ ಕೊಳಗಳಲ್ಲಿ ರೈತರು ಮೀನು ಮರಿ ಪಾಲನೆಯನ್ನ ಯಶಸ್ವಿಯಾಗಿ ಮತ್ತು ಲಾಭದಾಯಕವಾಗಿ ಮಾಡ್ತಾ ಇದ್ದಾರೆ. ಗೆಂಡೆ ಮೀನು ಮರಿಗಳ ಪಾಲನೆಗೆ ಸೂಕ್ತವಾದಂತಹ ಭೂಮಿ ಮತ್ತು ನೀರಿನ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ, 5-6 feet ಆಳ ನೀರಿನ ರಸಸಾರ, 7-8.5 ಇರುವ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಕೆರೆ, ಕಟ್ಟೆ, ಹೊಂಡಗಳು ಮರಿ ಪಾಲನೆಗೆ ಪ್ರಶಸ್ತವಾಗಿರ್ತವೆ. ಕೆರೆ ಗೋಕಟ್ಟೆಗಳಾದರೆ 5-40 ಗುಂಟೆ ವಿಸ್ತೀರ್ಣ ಸಾಕಾಗುತ್ತೆ. ಜಲಕೃಷಿಯ ಹೊಂಡಗಳಾದರೆ 2-10 ಗುಂಟೆ ವಿಸ್ತೀರ್ಣ ಅನುಕೂಲಕರ. ಗರಿಷ್ಠ 1.25 ಎಕರೆ ತನಕ ಮಾಡಬಹುದು. ಅತಿ ಸಾಂದ್ರತೆಯ ಮೀನು ಪಾಲನೆಗೆ 50-100 m² ವಿಸ್ತೀರ್ಣದ ಸಿಮೆಂಟಿನ ಕೊಳಗಳಲ್ಲೂ ಕೂಡ ಸಾಕಬಹುದು. ಮರಿ ಪಾಲನೆ ಮಾಡುವ ಸ್ಥಳದಲ್ಲಿ ಮಣ್ಣು ಜೇಡಿ ಅಥವಾ ಜೇಡಿ ಮಿಶ್ರಿತ ಮಣ್ಣಿನದ್ದಾಗಿದ್ದು ನೀರು ಸುಲಭವಾಗಿ ಬಸಿದು ಹೋಗುವಂತೆ ಇರಬಾರದು. ಮಣ್ಣಿನ ರಸಸಾರ 6.5-7 ಇದ್ದು ನೀರಿನ ಗಡಸುತನ 60-100 ppm ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು ಬಹಳ ಮುಖ್ಯ. ಮೀನು ಮರಿಗಳ ಪಾಲನೆಗೆ ಮುನ್ನ ಕೊಳ, ಕೆರೆ, ಕಟ್ಟೆ, ಹೊಂಡಗಳನ್ನು ಯಾವ ಥರ ತಯಾರಿ ಮಾಡಿಕೊಳ್ಬೇಕು ಅಂಥೇಳಿ ನೋಡಿದಾಗ, ಅಲ್ಪಾವಧಿಯ ಜಲಪ್ರದೇಶಗಳು ಬತ್ತಿ ಹೋಗಿದ್ದಲ್ಲಿ ಮಣ್ಣನ್ನು ಉಳುಮೆ ಮಾಡಿ ಗಿಡ ಗಂಟಿಗಳನ್ನು ಕಿತ್ತು ಬಿಸಿಲಿಗೆ ಮಣ್ಣನ್ನು 5-6 ದಿನಗಳ ಕಾಲ ಬಿಡಬೇಕಾಗತ್ತೆ. ನೀರು ನಿಂತಿದ್ದು ಒಣಗದೇ ಇದ್ದಲ್ಲಿ ಅಂಚಿನಲ್ಲಿರುವ ಗಿಡ ಗಂಟೆಗಳನ್ನು ಕಿತ್ತು ಉಳಿದ ಗಿಡಗಳನ್ನು ನಾಶ ಮಾಡಲು 2-4 D ಅಮೋನಿಯಾ ಅಥವಾ ಪ್ಯಾರಾಕ್ಯಾಟ್ ಮುಂತಾದ ಕಳೆನಾಶಕ ಔಷಧಿಗಳನ್ನು ಸಿಂಪರಣೆ ಮಾಡಬಹುದು. ಇವುಗಳ ಬಳಕೆಯ ಕ್ರಮ ಮತ್ತು ಪ್ರಮಾಣಕ್ಕೆ ನಿಮ್ಮ ಹತ್ತಿರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಿ ಇದನ್ನು ಮಾಡಬಹುದು. ಇನ್ನು ಕಳೆ, ಮೀನು ಮತ್ತು ಮೀನುಮರಿ ಭಕ್ಷಕಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಸಂಪೂರ್ಣ ಒಣಗಿಸಿ ತಯಾರು ಮಾಡಿದ ಜಲಪ್ರದೇಶಗಳಲ್ಲಿ ಕಳೆ ಮೀನುಗಳ ತೊಂದರೆ ಇರೋದಿಲ್ಲ. ಮಿಕ್ಕ ಕಡೆಗಳಲ್ಲಿ ಕಳೆ ಮೀನುಗಳ ನಿರ್ಮೂಲನೆಗೆ ಹಿಪ್ಪೆ, ಹಿಂಡಿ, ಹೊಂಗೆ ಬೇರಿನ ಪುಡಿ, ಯೂರಿಯಾ ಮತ್ತು ಬ್ಲೀಚಿಂಗ್ ಪುಡಿ ಮುಂತಾದ ಔಷಧಿಗಳನ್ನು ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸುಣ್ಣ ಹಾಗೂ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಮಣ್ಣಿನ ರಸಸಾರ 6.5 ಕಡಿಮೆ ಇದ್ದಲ್ಲಿ ಸುಣ್ಣ ಹಾಕುವುದು ಅವಶ್ಯಕ. ಹಾಕಬೇಕಾದ ಸುಣ್ಣದ ಪ್ರಮಾಣ ಮಣ್ಣಿನ ಸ್ವಭಾವ ಹಾಗೂ ರಸಸಾರವನ್ನು ಅವಲಂಬಿಸಿರುತ್ತೆ. ಇನ್ನು ನೀವು ಮೀನು ಮರಿಗಳನ್ನು ಸಾಕಬೇಕು ಅಂಥೇಳಿ ಯೋಚನೆಯನ್ನ ಮಾಡಿದಾಗ ನಿಮ್ಮ ನೀರಿನ ಪ್ರದೇಶ ಯಾವ ರೀತಿ ಫಲವತ್ತತೆಯನ್ನು ಮಾಡಬೇಕು ಅಂತಂದರೆ, ನೈಸರ್ಗಿಕವಾಗಿ ನೀರಿನಲ್ಲಿರುವ ಸೂಕ್ಷ್ಮ ಜಲಜೀವಿಗಳ ಪ್ರಮಾಣ ಮರಿಗಳ ಪಾಲನೆ ಮಾಡಿದಾಗ ಸಾಲೋದಿಲ್ಲ. ಹಾಗಾಗಿ ನೀರಿನ ಫಲವತ್ತತೆಯಲ್ಲಿ ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಸಿ ಹೆಚ್ಚನ್ನ ಮಾಡ್ಕೋಬೇಕಾಗತ್ತೆ. ಇವುಗಳಲ್ಲಿ ನೀರಿನಲ್ಲಿ ಹಾಕಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬೇಗನೆ ವೃದ್ಧಿಸಿ ಮರಿಗಳಿಗೆ ಸೂಕ್ತ ಆಹಾರವನ್ನು ಒದಗಿಸುತ್ತವೆ. ನೀವು ಮರಿಗಳನ್ನು ಬಿತ್ತನೆಗೆ 10-12 ದಿನಗಳ ಮುಂಚೆ ಪ್ರತಿ ಎಕರೆಗೆ 2-2.5 ಟನ್ ಸಗಣಿ ಅಥವಾ 0.8-1.2 ಟನ್ ಕೋಳಿ ಗೊಬ್ಬರವನ್ನು ಹಾಕಿ ಇದನ್ನು ಗಟ್ಟಿಯಾದ ರಾಡಿ ಮಾಡಿಕೊಂಡು ಕೊಳದ ಎಲ್ಲಾ ಕಡೆ ಸಿಂಪರಣೆಯನ್ನು ಮಾಡಬೇಕು. ಕೆಲವು ಕಡೆ ಕಡ್ಲೆಕಾಯಿ ಹಿಂಡಿ, ಸಗಣಿ ಮತ್ತು ಸೂಪರ್ ಫಾಸ್ಫೇಟ್ ಮಿಶ್ರಣವನ್ನು ಬಿತ್ತನೆಯ 5 ದಿನಗಳ ಮುಂಚೆ ಕೊಟ್ಟು ನಂತರ 5 ದಿನಗಳಿಗೆ ಒಮ್ಮೆ ಇದೇ ರೀತಿಯ ಮಿಶ್ರಣವನ್ನು ಚಿಕ್ಕ ಪ್ರಮಾಣದಲ್ಲಿ ಕೊಡುವ ಪದ್ಧತಿಯನ್ನು ಕೂಡ ಅನುಸರಿಸ್ತಾರೆ.
ಇನ್ನು ನಿಮ್ಮ ಹೊಂಡದ ನೀರಿನಲ್ಲಿರುವ ಕೀಟಗಳನ್ನು ಯಾವ ರೀತಿ ನಿರ್ಮೂಲನೆ ಮಾಡಬಹುದು ಅಂತಂದರೆ, ನೀರಿನ ಕೀಟಗಳು ಮತ್ತು ಅವುಗಳ ಬಾಲ್ಯಾವಸ್ಥೆಗಳು ಗೆಂಡೆ ಮರಿಗಳ ಪರಮ ಶತ್ರುಗಳಾಗಿರುತ್ತವೆ. ಮರಿಗಳನ್ನು ತಿಂದು ಅಥವಾ ಗಾಯಗೊಳಿಸಿ ಮರಿಗಳ ಉಳಿವನ್ನು ಗಣನೀಯವಾಗಿ ನಷ್ಟಗೊಳಿಸುತ್ತವೆ. ಜೊತೆಗೆ ಆಹಾರಕ್ಕೂ ಕೂಡ ಮರಿಗಳೊಂದಿಗೆ ಸ್ಪರ್ಧೆಯನ್ನು ಮಾಡೋದ್ರಿಂದ ಮರಿಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಇವುಗಳ ಹತೋಟಿಗೆ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಸಾಬೂನು ಎಣ್ಣೆಯ ಮಿಶ್ರಣವನ್ನು ಮರಿ ಬಿತ್ತನೆಯ ಹಿಂದಿನ ದಿನ ಅಥವಾ 10-12 ಗಂಟೆಗಳ ಮುಂಚೆ ನೀರಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಮಿಶ್ರಣದ ತಯಾರಿಕೆ 5-6 kg ಯಾವುದೇ ಅಗ್ಗದ ಎಣ್ಣೆಯ ಜೊತೆಗೆ 1.8 kg ಅಗ್ಗದ ಸೋಪನ್ನು ಬೆರೆಸಿದರೆ ಸಾಕಾಗುತ್ತೆ. ಇನ್ನೊಂದು ಉಪಾಯ ಅಂತಂದರೆ, ಮರಿ ಬಿತ್ತನೆಯ ಸ್ವಲ್ಪ ಕಾಲದ ಮುಂಚೆ ಸಣ್ಣ ಕಣ್ಣಿನ ಬಲೆಯಿಂದ ಕೊಳದಲ್ಲಿರುವ ಕೀಟಗಳನ್ನು ತೆಗೆದು ಅದನ್ನು ಬಲೆಯ ಚಿಕ್ಕದೊಂದು ಮೂಲೆಗೆ ಒತ್ತರಿಸಿ ಇಟ್ಕೊಳ್ಬೇಕಾಗತ್ತೆ. ಬಕೆಟ್ನಲ್ಲಿ 1/2 ನೀರು ತುಂಬಿಸಿ ಅದಕ್ಕೆ ಕೊಂಚ ಸೀಮೆಎಣ್ಣೆನ ಹಾಕಿ ಬಲೆಯಲ್ಲಿ ಕೂಡಿರುವ ಕೀಟಗಳನ್ನು ಬಲೆಯ ಸಮೇತ ಈ ನೀರಿನ 5-10 ನಿಮಿಷ ಇಟ್ಟರೆ ಕೀಟಗಳು ಸತ್ತೋಗ್ತವೆ. ಇನ್ನು ಮರಿಗಳನ್ನು ಯಾವ ರೀತಿ ಬಿತ್ತನೆ ಮಾಡಬೇಕು ಅಂತ ಅಂದರೆ, 3-5 ದಿನಗಳ ಗೆಂಡೆ ಮರಿಗಳನ್ನು ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದು ತಂಪು ಹೊತ್ತಿನಲ್ಲಿ ಅದರಲ್ಲೂ ಬೆಳಗಿನ ಜಾವ ಬಿತ್ತನೆಯನ್ನು ಮಾಡಬೇಕು. ಮರಿಯಲ್ಲಿರುವ ಪ್ಲಾಸ್ಟಿಕ್ಕಿನ ಚೀಲಗಳನ್ನು 10-15 ನಿಮಿಷ ನೀರಿನಲ್ಲಿ ತೇಲಿಬಿಟ್ಟು ಒಳ ಹೊರಗಿನ ಉಷ್ಣಾಂಶಗಳು ಒಂದೇ ಸಮ ಆದಮೇಲೆ ಕೊಂಚ ಕೊಂಚವಾಗಿ ಕೊಳದ ನೀರನ್ನು ಚೀಲದೊಳಗೆ ಬಿಟ್ಟು ಮರಿಗಳನ್ನು ಕೊಳದ ನೀರಿಗೆ ಬಿಡಬೇಕಾಗತ್ತೆ. ಇನ್ನು ಬಿತ್ತನೆಯ ಸಾಂದ್ರತೆ ಹೇಗಿರಬೇಕು ಅಂತಂದರೆ, ಕೆರೆ ಗೋಕಟ್ಟೆ ಮಣ್ಣಿನ ಕೊಳಗಳಿಗೆ 1 ಎಕರೆಗೆ 16-20 ಲಕ್ಷ ಮರಿಗಳಂತೆ ಬಿತ್ತನೆಯನ್ನು ಮಾಡಬಹುದು. ಸಿಮೆಂಟ್ ಅಥವಾ ಕಲ್ಲಿನ ಕೊಳ ಏನಾದರೂ ಇದ್ದರೆ ಈ ಸಾಂದ್ರತೆಯನ್ನು ಎಕರೆಗೆ 40-50 ಲಕ್ಷಕ್ಕೆ ಏರಿಸಬಹುದು. ಸಾಮಾನ್ಯವಾಗಿ ಒಂದು ಕಟ್ಟೆ ಕೊಳದಲ್ಲಿ ಒಂದೇ ಜಾತಿಯ ಮರಿಗಳನ್ನು ಬಿತ್ತಿದರೆ ಒಳ್ಳೆಯದು. ಜಾಗದ ಕೊರತೆ ಇದ್ದ ಪಕ್ಷದಲ್ಲಿ ಮಿತ್ರ ಜಾತಿಯ ಮರಿಗಳನ್ನು ಕೂಡ ಬಿಡಬಹುದು. ಇನ್ನು ಇವುಗಳಿಗೆ ಏನು ಆಹಾರವನ್ನು ಕೊಡಬೇಕು ಅಂತಂದರೆ, ಕೊಳದಲ್ಲಿರುವ ಗೊಬ್ಬರದಿಂದ ಉತ್ಪಾದನೆಯಾದ ಫ್ಲಾಂಕಾಟ್ ಜೊತೆಗೆ ಮರಿಗಳಿಗೆ ಹೆಚ್ಚುವರಿ ಪೂರಕ ಆಹಾರವನ್ನು ಕೊಡುವುದು ಅವಶ್ಯಕ. ಮರಿಗಳಿಗೆ ಮೊದಲನೇ ವಾರದಲ್ಲಿ 100,000 ಮರಿಗಳಿಗೆ 1/2 kg ಕಡಲೆಕಾಯಿ ಹಿಂಡಿಯನ್ನು ನೆನೆಸಿ ದ್ರಾವಣದ ರೂಪದಲ್ಲಿ ಇಲ್ಲವೇ ಬಹು ನುಣ್ಣಗೆ ಪುಡಿ ಮಾಡಿದ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ಪಾಲಿಶ್ ಟೌಡ್ ಇವೆರಡನ್ನೂ ಒಂದೇ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕೊಡಬಹುದು. ಬಿತ್ತನೆ ಆದಂತಹ 1 ವಾರದ ನಂತರ ಆಹಾರದ ಪ್ರಮಾಣವನ್ನು 100,000 ಮರಿಗಳಿಗೆ 1/2-1.5 kg ಏರಿಸಿ ದ್ರವ ರೂಪದಲ್ಲಿ ಕೊಡುತ್ತಿದ್ದ ಹಿಂಡಿಯನ್ನು ನಿಲ್ಲಿಸಬೇಕಾಗತ್ತೆ. ದಿನದ ಆಹಾರವನ್ನು 2 ಭಾಗ ಮಾಡಿ ಬೆಳಗ್ಗೆ ಹಾಗೂ ಸಂಜೆ ಕೊಡ್ತಕ್ಕಂಥದ್ದು ಉತ್ತಮ. ಇನ್ನು ಮರಿಗಳು ಯಾವ ರೀತಿ ಬೆಳವಣಿಗೆ ಆಗುತ್ತವೆ ಮತ್ತು ಇವುಗಳನ್ನು ಮಾರಾಟ ಮಾಡುವುದು ಹೇಗೆ ಅಂತಂತಂದರೆ, ಸಾಮಾನ್ಯವಾಗಿ ಬಿತ್ತನೆಯ 15 ದಿನಗಳ ನಂತರ ಸ್ಪಾನ್ ಮರಿಗಳು 20-25 mm ಉದ್ದ ಬೆಳೆದು ಫ್ರೈ ಹಂತಕ್ಕೆ ಬರುತ್ತವೆ. ನೀರಿನ ಉಷ್ಣಾಂಶ ಕಡಿಮೆ ಇದ್ದಲ್ಲಿ ಬಿತ್ತನೆಯ ಸಾಂದ್ರತೆ ಅಗತ್ಯಕ್ಕಿಂತ ಜಾಸ್ತಿಯಾದ ಬೆಳವಣಿಗೆ ಕಮ್ಮಿಯಾಗುತ್ತೆ. ಮರಿಗಳನ್ನು ಹಿಡಿಯಲಿಕ್ಕೆ 3 mm ಕಣ್ಣಿನ ಬಲೆಯನ್ನು ಉಪಯೋಗಿಸಬೇಕು. ಮರಿಗಳ ಒಟ್ಟು ಸಂಖ್ಯೆಯನ್ನು ತಿಳಿಯಲು ತೂತು ಇರುವ ಸಣ್ಣ ಬಟ್ಟಲಿನಿಂದ ಅಥವಾ ಚಿಕ್ಕ ಚಮಚದಿಂದ ಮಾದರಿಯನ್ನು ತೆಗೆದು ಅದರಲ್ಲಿರುವ ಮರಿಗಳನ್ನು ಎಣಿಸಬೇಕು. ನಂತರ ಬಲೆಯಲ್ಲಿ ಸಿಕ್ಕಿದ ಮರಿಗಳನ್ನು ಅದೇ ಬಟ್ಟಲು ಇಲ್ಲವೇ ಚಮಚದಿಂದ ಅಳೆದು ಗುಣಾಕಾರ ಮಾಡಿ ತಿಳ್ಕೊಳ್ಬಹುದು. ಪಾಲನೆಯ ವಿಧಾನಗಳಿಂದ ಸರಿಯಾಗಿ ಪಾಲಿಸಿದಲ್ಲಿ ಬಿತ್ತಿದ 40-50% ಮರಿಗಳು ಉಳಿದು ದೊಡ್ಡವಾಗ್ತವೆ. ಫ್ರೈ ಹಂತಕ್ಕೆ ಬಂದ ಮರಿಗಳನ್ನು ಮುಂದಿನ ಹಂತದ ಪಾಲನೆಗೆ ಅಳವಡಿಸಿಕೊಳ್ತಕ್ಕಂಥದ್ದು ಅವಶ್ಯಕ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತನಕ ಫ್ರೈ ಮರಿಗಳ 2-3 ಬೆಳೆಗಳನ್ನು ಮಣ್ಣಿನ ಕೊಳಗಳಲ್ಲಿ ಮತ್ತು 4-5 ಬೆಳೆಗಳನ್ನು ಸಿಮೆಂಟಿನ ಕೊಳಗಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈಗ ಸದ್ಯ 1,000 ಫ್ರೈ ಮರಿಗಳಿಗೆ ಗಾತ್ರದ ಮೇಲೆ 200-400 ರೂಪಾಯಿ ಬೆಲೆ ಇದೆ. ಇನ್ನು ಗೆಂಡೆ ಮರಿಗಳ ಸಾಗಾಣಿಕೆಯನ್ನು ಯಾವ ರೀತಿ ಮಾಡಬಹುದು ಅಂತಂದರೆ, ಗೆಂಡೆ ಮರಿಗಳನ್ನು ನೇರವಾಗಿ ರೈತರಿಗೆ ಅಥವಾ ದೊಡ್ಡ ಮರಿಗಳನ್ನು ಬೆಳೆಸಲಿಕ್ಕೆ ಮಾರಬಹುದು. ಮರಿಗಳು ತಲುಪಬೇಕಾದ ಸ್ಥಳ 30-40 ನಿಮಿಷದ ಹಾದಿ ಆಗಿದ್ದಲ್ಲಿ ಉತ್ತಮ. ಇಲ್ಲವೇ ಪ್ಲಾಸ್ಟಿಕ್ ಚೀಲಗಳಲ್ಲಿ ಚೀಲಕ್ಕೆ 300 ಮರಿಗಳನ್ನು ಆಕ್ಸಿಜನ್ ಹಾಕಿ ಕಳುಹಿಸಬಹುದು. ಹೆಚ್ಚಿನ ದೂರವಿರುವ ಸ್ಥಳಗಳಿಗೆ ಮರಿಗಳನ್ನು ಮುಂಚೆ ಸ್ವಲ್ಪ ಮತ್ತು ಹರಿಯುವ ನೀರಿನಲ್ಲಿ ಹಾಕಿದಲ್ಲಿ
ಒಂದರಿಂದ ಎರಡು ಗಂಟೆಗಳ ಕಾಲ ಬಿಟ್ಟಿದ್ದು ನಂತರ ಅದೇ ಸಾಂದ್ರತೆಯಲ್ಲಿ ಚೀಲಗಳು

0: ಗೆ ತುಂಬಿಸಿ ಆಕ್ಸಿಜನ್ ಜೊತೆಗೆ ಸಾಗಿಸಬೇಕು. ಚೀಲದ ಮೂರನೇ ಒಂದು ಭಾಗ ಅಥವಾ ಅರ್ಧ ಭಾಗ ಮಾತ್ರ ನೀರಿದ್ದು ಉಳಿದ ಭಾಗದಲ್ಲಿ ಆಕ್ಸಿಜನ್ ಅಧಿಕ ಒತ್ತಡದೊಂದಿಗೆ ಬಿಟ್ಟು ಗಟ್ಟಿಯಾಗಿ ಚೀಲಗಳನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ಮರಿಗಳನ್ನು ಸಾಗಾಣಿಕೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಹೆಚ್ಚಿನ ಮಾಹಿತಿಗಾಗಿ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಾರ್ಯಾಲಯವನ್ನು ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
0: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಲೋಚನಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ

0: ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬಲ್ಇ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448311389.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಆತ್ಮೀಯ ರೈತ ಬಾಂಧವರೇ, ಇದು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಅಂತರ ಬೇಸಾಯ ಹಾಗೂ ಪ್ರಮುಖ ಅಂತರ ಬೆಳೆಗಳ ಕುರಿತು ಬೇಲೂರಿನ ತೋಟಗಾರಿಕೆ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
5: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
4: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
5: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
6: ಆಕಾಶವಾಣಿ, ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು.

0: ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ, ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014ರಲ್ಲಿ 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014ರಲ್ಲಿ 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024ರ ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ದಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026ರ ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಐ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 7:45:26. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ಕೇಳಿ ಆಲೆಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕೇಳಿದರೆ ತಾವೀಗ ಆಲಿಸುವ ಗೀತೆ ಮಾಸ್ತಿಗುಡಿ ಚಿತ್ರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಆತ್ಮೀಯರೇ, ಕನ್ನಡ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ ಅವರು ಹಾಡಿರುವ ಲವಿನ್ ಮಂಡ್ಯ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಅರಸು ಅಂತಾರೆ, ಸಂಗೀತ ಅನೂಪ್ ಸೀಳಿನ್ ಅವರಿಂದ.

0: ಆತ್ಮೀಯ ಸ್ನೇಹಿತರೆ, ಇದುವರೆಗೂ ನಮ್ಮ ನಿಲಯದಿಂದ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಈಗ ವೇಳೆ ಸರಿಯಾಗಿ 8:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗವನ್ನ ಕೇಳೋಣ. ಪ್ರಸ್ತುತಿ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ಇಲ್ಲವರು ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು, ಸ್ನೇಹಕ್ಕೆಂದು ನಲಮೆಗೊಂದು ಗುರುತನಿರಿಸಿ ಬರುವೆನು. ಹೋದ ಮೇಲೆ ಸುತ್ತಬೇಕು 7 ಕೋಟೆ ದ್ವಾರವು, ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಅಂತ ಹೇಳ್ತಾ, ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಬಿಎಂ ರೋಡ್ ಚಂದ್ರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗ ಆರಂಭಿಸುವಂತಹ ಸಮಯ. ಈಗಾಗಲೇ ಕಾಲೇಜು ಹಂತದ ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾಗಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಆರ್ಯಭಟ ತಂಡದ ಸ್ಪರ್ಧೆಗಳನ್ನ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಪರಿಚಯವನ್ನು ಅವ್ರ ಕೈಲಿ ಮಾಡಿಸಿಕೊಂತೇನೆ. ಆಮೇಲೆ ಆರ್ಯಭಟ ತಂಡದ ಸ್ಪರ್ಧೆಗಳು ಹೇಮಲತಾ ಮತ್ತೆ ಹಾಜಿರಾ ತಪ್ಸಮ್ ಅವ್ರನ್ನ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. 7ನೇ ತಂಡ ವರಾಹ ಮಿಹಿರ ತಂಡದ ಸ್ಪರ್ಧೆಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ, ವಂದಿತಾ ಬೇಬಿ ಮತ್ತೆ ಹಾಜಿರಾ. ಬ್ರಹ್ಮಗುಪ್ತ ತಂಡದ ಸ್ಪರ್ಧೆಗಳನ್ನ ಸ್ವಾಗತಿಸೋಣ ವೇದಿಕೆಗೆ, ಶ್ರೇಯಸ್ ಮತ್ತೆ ವಾರುಣ್. ಚರಕ ತಂಡದ ಸ್ಪರ್ಧೆಗಳು ಈಗ ಆಗಮಿಸ್ತಾ ಇದ್ದಾರೆ, ಯಶಸ್ ಮತ್ತೆ ಸುಬ್ರಹ್ಮಣ್ಯ. ಕೊನೆಯದಾಗಿ ಸುಶ್ರುತ ತಂಡದ ಸ್ಪರ್ಧಿಗಳು ಚೇತನ್ ಮತ್ತೆ ಬಸವರಾಜ್. ಸ್ಪರ್ಧಿಗಳೆಲ್ಲರಿಗೂ ಕೂಡ ಸ್ವಾಗತ ಕೋರಾಯಿತು. ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ. ಮೊದಲ ಸುತ್ತು ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ಹಾಗಾಗಿ ಅದರ ಬಗೆಗಿನ ಕನಿಷ್ಠ ಜ್ಞಾನ ಎಲ್ರಿಗೂ ಇರಲೇಬೇಕು, ಹೌದಲ್ಲ? ಆ ನಿಟ್ಟಿನಲ್ಲಿ ಈ ಸುತ್ತನ್ನು ನಾವು ಹಾಕೊಂಡಿದ್ದೀವಿ. ಮೊದಲ ಸುತ್ತು ಸ್ಕೋರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸುರಕ್ಷಿತ್ ಸರ್, ಹಾಗೆ ಟೈಮ್ ಕೀಪರ್ ಆಗಿ ಶ್ವೇತಾ ಮೇಡಮ್ ಅವರು, ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ. ಮೊದಲ ಸುತ್ತಿನಲ್ಲಿ ಪ್ರತಿ ತಂಡಕ್ಕೂ 2 ಪ್ರಶ್ನೆಗಳು ಬರುತ್ತೆ. ನೇರ ಪ್ರಶ್ನೆಯ ಉತ್ತರಕ್ಕೆ 10 ಅಂಕಗಳು, ಪಾಸ್ ಆದ್ರೆ 5 ಅಂಕಗಳು. ನೇರ ಪ್ರಶ್ನೆಗೆ 30 ಸೆಕೆಂಡ್ಗಳ ಕಾಲಾವಕಾಶ, ಶ್ವೇತಾ ಮೇಡಮ್ ನೆನ್ಪಿಟ್ಕೊಳ್ಳಿ. ಪಾಸ್ ಆದವರಿಗೆ ಕಾಲಾವಕಾಶ ಇರಲ್ಲ, ಯಾಕಂದ್ರೆ ನೀವು ಅವರ ಸಮಯವನ್ನು ಬಳಸಿಕೊಂಡಿರ್ತೀರ, ಹಾಗಾಗಿ ಅದನ್ನ ಸಮಯ ಇರಲ್ಲ. ಇದಿಷ್ಟು ಮೊದಲ ಸುತ್ತಿಗೆ ಸಂಬಂಧಪಟ್ಟಂತಹ ನಿಯಮಗಳು. ಹಾಗಿದ್ರೆ ಮೊದಲ ಸುತ್ತನ್ನ ಪ್ರಾರಂಭಿಸೋಣ. ಅಲ್ಲಿ ಎಲ್ರದ್ದು ಒಂದು ಜೋರಾದ ಚಪ್ಪಾಳೆ. ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ನಿಮ್ಮ ಪ್ರಶ್ನೆ ಈ ರೀತಿ ಇದೆ, ಎಲ್ರೂ ಉತ್ತರನ ಮೈಕಲ್ಲೇ ಹೇಳಬೇಕು. ಕನ್ನಡ ವರ್ಣಮಾಲೆ ಗೊತ್ತಿದೆಯಲ್ವಾ, ಎಷ್ಟಕ್ಷರಗಳಿದೆ? ಪ್ರಶ್ನೆ ಅದಲ್ಲ, ಇದರಲ್ಲಿ ಸಂಧ್ಯಾಕ್ಷರಗಳು ಅಂತ ಬರ್ತವೆ. ಹಾಗಿದ್ರೆ ಆ ಸಂಧ್ಯಾಕ್ಷರಗಳು ಎಷ್ಟು ಮತ್ತು ಯಾವುವು, ಇದು ನಿಮ್ಮ ಪ್ರಶ್ನೆ. ನಿಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ, ತೊಂದ್ರೆ ಇಲ್ಲ, 30 ಸೆಕೆಂಡ್ ಕಾಲಾವಕಾಶ ಇದೆ. ತಪ್ಪು ಹೇಳು ಆಮೇಲೆ ಸರಿ ಹೇಳಿದ್ರು ನಡೆಯುತ್ತೆ, ನೆಗೆಟಿವ್ ಏನಿಲ್ಲ. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಎಷ್ಟು ಮತ್ತು ಯಾವುವು? ಸಮಯ ಓಡ್ತಾ ಇದೆ. ಶ್ವೇತಾ ಮೇಡಮ್ ರೆಡಿ ಇದ್ದಾರೆ ಬೆಲ್ ಮಾಡ್ಲಿಕ್ಕೆ? ಪಾಸ್
2: ಎರಡು.
1: ಯಾವ್ಯಾವುದು? ಸರಿಯಾದಂತಹ ಉತ್ತರ ವರಾಹ ಮಿಹಿರ ತಂಡಕ್ಕೆ 5 ಬೋನಸ್ 1. ಸಂಧ್ಯಾಕ್ಷರಗಳು 2 ಸ್ವರಗಳು ಸೇರಿ ಮತ್ತೊಂದು ಸ್ವರ ಆಗುವಂತದ್ದು, ಐ ಮತ್ತೆ ಅವು, ಆ ಮತ್ತೆ ಈ ಸೇರಿ ಐ ಆದ್ರೆ ಆ ಮತ್ತು ಊ ಸೇರಿ ಅವು ಆಗುತ್ತೆ. ನೋಡಿ ಈ ಉತ್ತರ ನೀವು ಯಾವತ್ತೂ ಮರೆಯಲ್ಲ, ಚಾಲೆಂಜ್ ಮಾಡ್ತೀನಿ. ಈಗ ವರಾಹ ಮಿಹಿರ ತಂಡಕ್ಕೆ ನೇರ ಪ್ರಶ್ನೆ, ಮತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳು ಎಷ್ಟು? ನಿಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ. 9. ಸರಿಯಾದಂತಹ ಉತ್ತರ, ಪೂರ್ತಿ 10 ಅಂಕ. ವರಾಹ ಮಿಹಿರ ತಂಡಕ್ಕೆ ಯಾವ್ಯಾವುದು? ಸರಿಯಾದಂತಹ ಉತ್ತರ, ಕನ್ನಡ ವರ್ಣಮಾಲೆಯನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವರ್ಗೀಯ ವ್ಯಂಜನಗಳು ಎಷ್ಟು?
2: 25.
1: ಗುಡ್ ಮೇಡಮ್, ಪೂರ್ತಿ 10 ಅಂಕ ವರಾಹ ಮಿಹಿರ ತಂಡಕ್ಕೆ. ಈಗ ಬ್ರಹ್ಮಗುಪ್ತ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ಯಾವ ಪ್ರಶ್ನೆ ಬರುತ್ತೆ ನೋಡಿ ಬರೋಣ. ಸಂಧಿಗಳು ಗೊತ್ತಾ, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು. ದೇವೇಂದ್ರ ಇದು ಯಾವ ಸಂಧಿಗೆ ಉದಾಹರಣೆ? ಇಂದ್ರ ದೇವೇಂದ್ರ ಕೇಳಿದ್ರಲ್ವಾ. ನಿಮ್ಮ ಸಮಯ ಆರಂಭ ಆಗಿದೆ.
3: ಗುಣ ಸಂಧಿ.
1: ಜ್ವರ ಹೇಳಿ.
3: ಗುಣಸಂಧಿ.
1: ಗುಣಸಂಧಿ ಸರಿಯಾದಂತಹ ಉತ್ತರ, ಪೂರ್ತಿ 10 ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ಏನಾಗುತ್ತೆ ಇಲ್ಲಿ ಗೊತ್ತಿದೆಯಾ?
3: ದೇವ ಪ್ಲಸ್ ಇಂದ್ರ.
1: ಇಂದ್ರ ಆ ಕಾರ್ಯಗಳಿಗೆ ಈ ಕಾರ ಪರವಾಗಿ ಏ ಕಾರ ಬರುವಂತದ್ದು. ಸರಿಯಾದಂತಹ ಉತ್ತರ. ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಕನ್ನಡ ಸರ್. ಈಗ ಚರಕ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ಇದು ನಿಮ್ಮ ಸ್ಥಳೀಯ ತಾಲೂಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕನ್ನಡದ ಖ್ಯಾತ ಕವಿಯೊಬ್ಬರು SL ಭೈರಪ್ಪನವರು, ಅವರ ಹುಟ್ಟೂರು ಯಾವುದು? ಆ ಊರ ಹೆಸರೇ ಹೇಳ್ಬೇಕು ನನಗೆ. ನಿಮ್ಮ ಸಮಯ ಆರಂಭ ಆಗಿದೆ ಶ್ವೇತಾ ಮೇಡಮ್, ನೋಡ್ಕೋತಾ ಇರಿ.
3: ತೀವ್ರ
1: ಪೂರ್ತಿ ಪೂರ್ತಿ ಹೇಳ್ಬೇಕು ನನಗೆ. ಪ್ರಯತ್ನ ಮಾಡಿ, ಹತ್ತಿರಕ್ಕೆ ಬಂದಿದ್ರಾ? ನೆಗೆಟಿವ್ ಇಲ್ಲ, ಹತ್ತಿರಕ್ಕೆ ಬಂದಿದ್ರಾ? ಅರ್ಧ ಹೇಳ್ಬಿಟ್ಟಿದ್ರ ಪಾಪ.
3: ಎಂ ಶಿವರ
1: ಅರ್ಧ ಹೇಳಿದಿರಾ? ಪಾಸ್.
4: ಸಂತೇಶ್ವರ. ಸಂತೇಶ್ವರ.
1: ಸಂತೇಶ್ವರ ಸರಿಯಾದಂತಹ ಉತ್ತರ. ಸುಶ್ರೂತಾ ತಂಡಕ್ಕೆ 5 ಬೋನಸ್ ಅಂಕ. ಶಿವರ ಹೇಳಿದ್ರು ಪಾಪ, ಸಂತೆ ಬರಲಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವತ್ತೂ ಮರೆಯಲ್ಲ ನೀವು ಇದನ್ನ. ಸುಶ್ರೂತಾ ತಂಡಕ್ಕೆ ಈಗ ನೇರ ಪ್ರಶ್ನೆ. ಒಂದು ಗೀತೆ ಹೇಳ್ತೀನಿ, ಭಾವಗೀತೆ. ಅದನ್ನ

0: ತೆರೆಯ ಗೀತೆ ಈ ಪ್ರಸಿದ್ಧ ಭಾವಗೀತೆಯನ್ನ ರಚಿಸಿದ ಕವಿ ಯಾರು? ನೋಡಿ, ಶ್ರೀಕಂಠ ಸರ್ ಖುಷಿಯಿಂದ ತಲೆ ಆಡಾಡ್ತಾ ಇದಾರೆ, ಅವ್ರಿಗೆ ಬಹಳ ಇಷ್ಟವಾದ ಗೀತೆ. ಈ ಸಾಂಗ್ ಕೇಳಿದ್ರ? ಕೇಳೇ ಇಲ್ವಾ? ಎಲ್ಲ ಜಾಕಿ ಸಾಂಗ್ಗಳು.
1: ಪುಟ್ಟರಾಜು ಗವಾಯಿ.
0: ತಪ್ಪಾದಂತಹ ಉತ್ತರ. ಸಮಯ ಇದೆ, ಪ್ರಯತ್ನ ಮಾಡಿ, 30 ಸೆಕೆಂಡ್ ಅನ್ನು ಬಳಸ್ಕೊಬಹುದು.
1: ದರಾಬೇಂದ್ರೆ.
0: ದರಾಬೇಂದ್ರೆ ತಪ್ಪು.
1: ಕುವೆಂಪು.
0: ಕುವೆಂಪು ತಪ್ಪು. ಪಾಸ್. ಇಲ್ಲಿ ಹಂಸಲೇಖ ತಪ್ಪು. ಆಡಿಯನ್ಸ್ ಯಾರಾದ್ರು? ಹಾ, ಶ್ರೀಕಂಠ ಸರ್. ಎಂ ಎನ್ ವ್ಯಾಸರಾವ್ ಸರಿಯಾದಂತಹ ಉತ್ತರ. ಯಾರಿಗೂ ಕೂಡ ಅಂಕ ಸಿಕ್ಕಿಲ್ಲ ನಿಮಗೆ. ಈಗ ಸುಶ್ರುತ ತಂಡದಿಂದ ಎರಡನೇ ಪ್ರಶ್ನೆಗಳನ್ನ ಆರಂಭಿಸ್ತೀವಿ. ಕನ್ನಡದ ಕಣ್ವ ಅಂತ ಹೇಳಿ ಒಬ್ರು ಕವಿನ ಕರೀತಾರೆ, ಯಾರು? ಕನ್ನಡದ ಕಣ್ವ ಯಾರು? ಏನ್ ಸರ್ ನಮ್ಗೆ ಇಂಥ ಪ್ರಶ್ನೆಗಳು ಕೇಳ್ತೀರಾ ಅಂತ ಕೇಳಿದ್ರ? ಕನ್ನಡದ ಕಣ್ವ ಅನ್ನೋ ಹೆಸರು. ಯೋಚನೆ ಮಾಡಿ, ಬರುತ್ತೆ. ಮೇಡಮ್ ಹೇಳಿದಾಗ ರೇಡಿಯೋ ಕೇಳಿದ್ರೆ ಇದು ಎಲ್ಲದಕ್ಕೂ ಉತ್ತರ ಸಿಕ್ತಿತ್ತು.
1: ಚಂದ್ರಶೇಖರ್.
0: ತಪ್ಪಾದಂತ ಉತ್ತರ. ಸಮಯ ಓಡ್ತಾ ಇದೆ. ಪಾಸ್. ಇಲ್ಲಿ ಆಡಿಯನ್ಸ್, ಕನ್ನಡದ ಕಣ್ವ ಇವ್ರು ಯಾರು ಸರ್ ಅಂತಾರೆ? ಮತ್ತೆ ಯಾರು? ಶ್ರೀಕಂಠ ಸರ್ ಹೇಳ್ತಾರೆ. ಬಿ ಎಂ ಶ್ರೀಕಂಠಯ್ಯ ಸರಿಯಾದಂತ ಉತ್ತರ. ಆದರೆ ಶ್ರೀಕಂಠ ಸರ್ಗೆ ಯಾವುದೇ ಮಾರ್ಕ್ಸ್ ಇಲ್ಲ. ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ ಪ್ರವರ್ತಕ, ಇಂಗ್ಲಿಷ್ ಕವಿತೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹಾಗಾಗಿ ಇವ್ರನ್ನ ಕನ್ನಡದ ಕಣ್ವ ಅಂತ ಹೇಳಿ ಕರೀತಾರೆ. ತಿಳ್ಕೊಬೇಕಿದೆಲ್ಲವೂ, ಇವರೆಲ್ಲರೂ ನಮ್ಮ ಕನ್ನಡದ ಆಸ್ತಿ, ಹೌದಲ್ವಾ? ಮುಂದಿನ ಪ್ರಶ್ನೆ, ಚರಕ ತಂಡಕ್ಕೆ. ಕುಸುಮ ಬಾಲೆ ಈ ಪ್ರಸಿದ್ಧ ಕೃತಿಯ ಕರ್ತೃ ಯಾರು?
2: ದೇವನೂರು ಮಹಾದೇವ.
0: ಸರಿಯಾದಂತಹ ಉತ್ತರ. ದೇವನೂರು ಮಹಾದೇವ ಅವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಕೃತಿಗೆ ಸಿಕ್ಕಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನವರು. ಇವರು ವಡಲಾಳ, ದ್ಯಾವನೂರು ಕೃತಿಗಳನ್ನ ರಚಿಸಿದ್ದಾರೆ. ಸರ್ ಪೂರ್ತಿ ಹಿತ್ತು ಅಂಕ ಚರಕ ತಂಡಕ್ಕೆ. ಈಗ ನೇರ ಪ್ರಶ್ನೆ ಬ್ರಹ್ಮಗುಪ್ತ ತಂಡಕ್ಕೆ. ಮತ್ತೊಂದು ಸುಲಭದ ಪ್ರಶ್ನೆ. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು?
1: ಕುವೆಂಪು.
0: ಕುವೆಂಪು ತಪ್ಪು.
1: ದರಾಬೇಂದ್ರೆ.
0: ದರಾಬೇಂದ್ರೆ ತಪ್ಪು. ಒಂದು ಕ್ಲೂ ಕೊಡ್ತೀನಿ, ಇವರು ಪ್ರೇಮ ಕವಿ ಅಂತಾನೆ ಕರೀತಾರೆ ಇವ್ರನ್ನ. ಹತ್ರ ದೂರು ನಿಮಗೆ. ಸಮಯ ಮುಗ್ದಿದೆ. ಪಾಸ್. ನಿಮ್ದು? ನಿಮಗೆ? ನಿಮಗೆ? ಆಡಿಯನ್ಸ್. ಕೆ ಎಸ್ ನರಸಿಂಹ ಸ್ವಾಮಿ. ಇವ್ರು ಯಾರು? ಮಂಡ್ಯ ಜಿಲ್ಲೆ ಕಿಕ್ಕೇರಿ ಅವರು. ಯಾವುದೇ ಅಂಕ ಬಂದಿಲ್ಲ. ಈಗ ವರಾಹಮಿಹಿರ ತಂಡಕ್ಕೆ ನೇರ ಪ್ರಶ್ನೆ. ಬಸವಣ್ಣನವರ ಹೆಸರು ಕೇಳಿದ್ರ? ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು?
3: ಚನ್ನಮಲ್ಲಿಕಾರ್ಜುನ.
0: ಚನ್ನಮಲ್ಲಿಕಾರ್ಜುನ ತಪ್ಪಾದಂತಹ ಉತ್ತರ. ಯೋಚನೆ ಮಾಡಿ, ಸಮಯ ಇದೆ. ಸಮಯ ಓಡ್ತಾ ಇದೆ. ಪಾಸ್.
3: ಕೂಡಲ ಸಂಗಮ.
0: ಕೂಡಲ ಸಂಗಮ ದೇವ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಆರ್ಯಭಟ ತಂಡಕ್ಕೆ. ಚಪ್ಪಾಳೆ ಕೊಡಿ. ಈಗ ಆರ್ಯಭಟ ತಂಡಕ್ಕೆ ನೇರ ಪ್ರಶ್ನೆ ಮತ್ತು ಈ ಸುತ್ತಿನ ಕೊನೆಯ ಪ್ರಶ್ನೆ. ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತಿನ ಕೊನೆಯ ಪ್ರಶ್ನೆ. ನಿಮಗೆ ಈ ರೀತಿ ಇದೆ ಪ್ರಶ್ನೆ. ಇತ್ತೀಚೆಗೆ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಲೇಖಕಿ ಯಾರು? ಹಾಸನ ಜಿಲ್ಲೆಯವರೇ. ಕನ್ನಡಕ್ಕೆ ಬಂದಿರುವಂತಹ ಏಕೈಕ ಬೂಕರ್ ಪ್ರಶಸ್ತಿ ಇದು. ಸಮಯ ಓಡ್ತಾ ಇದೆ, ಯೋಚನೆ ಮಾಡಿ. ಪಾಸ್.
1: ಎಚ್ ಎಲ್ ಪುಷ್ಪ.
0: ತಪ್ಪು.
3: ಬಾನು ಮುಷ್ತಾಕ್.
0: ಬಾನು ಮುಷ್ತಾಕ್ ಸರಿಯಾದಂತಹ ಉತ್ತರ. ವರಾಹ ಮಿಹಿರ ತಂಡಕ್ಕೆ 5 ಬೋನಸ್ ಅಂಕ. ಇಲ್ಲಿಗೆ ಪ್ರಥಮ ಸುತ್ತು, ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು ಮುಗ್ದಿದೆ. ಪ್ರಥಮ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದೆ ಅಂತ ಹೇಳಿ ಸರ್ನ ಕೇಳುವಂತ ಸಮಯ.
4: ಆರ್ಯಭಟ 5, ವರಹಮೀರ 20, ಬ್ರಹ್ಮಗುಪ್ತ 10, ಚರಕ 10, ಸುಶ್ರುತ 5.
0: ಪ್ರಥಮ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕ ಪಡೆದುಕೊಂಡಿದೆ ಅಂತ ಹೇಳಿ ತಿಳ್ಕೊಂಡಿಲ್ವಾ? ಈಗ ಎರಡನೇ ಸುತ್ತನ್ನ ಆರಂಭ ಮಾಡುವಂತ ಸಮಯ. ಎರಡನೇ ಸುತ್ತು ಸಾಮಾನ್ಯ ವಿಜ್ಞಾನ, ಸೈನ್ಸ್, ಜನರಲ್ ಸೈನ್ಸ್. ನೀವೆಲ್ಲರೂ ಸೈನ್ಸ್ ಸ್ಟೂಡೆಂಟ್ ಅಂತ ಅನ್ಕೋತೀನಿ, ಸೊ ಹಾಗಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ಎರಡನೇ ಸುತ್ತನ್ನ ಆರಂಭ ಮಾಡೋಣ. ಮೊದಲ ನೇರ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಇದು ಸೇಮ್ ಅದೇ ವೃತ್ತಿ ನಿಯಮಗಳು ಮೇಡಮ್. ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದ್ರೆ 5 ಅಂಕ. ಪ್ರತಿ ಪ್ರಶ್ನೆಗೆ 30 ಸೆಕೆಂಡ್ಗಳ ಕಾಲಾವಕಾಶ. ಪಾಸ್ಗೆ ಯಾವುದೇ ಕಾಲಾವಕಾಶ ಇರಲ್ಲ. ಈಗ ಮೊದಲ ಪ್ರಶ್ನೆ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳು, ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತೇಳಿ ಯಾವುದನ್ನ ಕರೀತಾರೆ?
3: ಲೈಸೋಸೋಮ್.
0: ಲೈಸೋಸೋಮ್ ಸರಿಯಾದಂತಹ ಉತ್ತರ. ಇದು ಜೀವಕೋಶ ಹಾನಿಗೊಳಗಾದಾಗ ಲೈಸೋಸೋಮ್ಗಳು ಒಡೆದು ಆ ಜೀವಕೋಶವನ್ನೇ ಜೀರ್ಣಿಸಿಕೊಳ್ತವೆ. ಸೊ ಅದಕ್ಕೆ ಅವನ್ನ ಏನಂತ ಕರೀತಾರೆ? ಆತ್ಮಹತ್ಯಾ ಸಂಚಿಗಳು, ಲೈಸೋಸೋಮ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಆರ್ಯಭಟ ತಂಡಕ್ಕೆ. ಈಗ ವರಾಹಮಿಹಿರ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಒಂದು ಧೂಮ

0: ಬ್ರಹ್ಮಗುಪ್ತ ತಂಡಕ್ಕೆ? ಬಹಳ ಸುಲಭವಾದಂತಹ ಪ್ರಶ್ನೆ. ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಯಾವುದು? ವಿಚ್ ಇಸ್ ದ ನಿಯರೆಸ್ಟ್ ಸ್ಟಾರ್ ಟು ಅರ್ತ್?
1: ಸೂರ್ಯ, ಸನ್.
0: ಸೂರ್ಯ, ಸನ್, ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ಸೈನ್ಸ್ ವಿದ್ಯಾರ್ಥಿಗಳು ಹೇಳ್ತಾರೆ, ಸೈನ್ಸ್ ನಿಮ್ದು ಓಜೋನ್ ಗೊತ್ತಿದೆಯಲ್ಲ, ಓಜೋನ್ ಲೇಯರ್, ಇದರ ಅಣುಸೂತ್ರ ಏನು?
1: ಓತ್ರಿ.
0: ಜೋರಾಗಿ
1: ಓತ್ರಿ.
0: ಓತ್ರಿ ಸರಿಯಾದಂತಹ ಉತ್ತರ. 3 ಆಕ್ಸಿಜನ್ ಪರಮಾಣುಗಳಿಂದ ಇದು ಆಗಿರುತ್ತೆ. ಏನ್ ಮಾಡುತ್ತೆ ಇದು? ಯುವಿ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಹೌದಲ್ವಾ? ನೇರಳಾತೀತ ಕಿರಣಗಳಿಂದ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಮುಂದಿನ ನೇರ ಪ್ರಶ್ನೆ ಸುಶ್ರುತ ತಂಡಕ್ಕೆ. ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? ಕ್ರೋಮೋಸೋಮ್ಸ್. ಹೌ ಮೆನಿ ಕ್ರೋಮೋಸೋಮ್ಸ್ ಆರ್?
1: 46.
0: 46 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. 23 ಪೈರ್ಸ್ ಇರುತ್ತೆ. ಇದು DNA ಮತ್ತು ಪ್ರೋಟೀನ್ ಗಳಿಂದ ಮಾಡಲ್ಪಟ್ಟಂತಹ ದಾರದಂತಹ ರಚನೆ. ಇವು ಅನುವಂಶೀಯ ಮಾಹಿತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ವರ್ಗಾವಣೆ ಮಾಡುತ್ತೆ, ಕ್ರೋಮೋಸೋಮ್ಸ್. ಈಗ ಮತ್ತೆ ಸುಶ್ರುತ ತಂಡದಿಂದ 2ನೇ ಪ್ರಶ್ನೆಗಳನ್ನ ಆರಂಭ ಮಾಡೋಣ. ಸೈನ್ಸ್ ಆಸಿಡ್ಸ್ ಎಲ್ಲ ಗೊತ್ತಿದೆಯಲ್ಲ, ಅದರಲ್ಲಿ ನೈಟ್ರಿಕ್ ಆಸಿಡ್, ಇದರ ರಾಸಾಯನಿಕ ಸೂತ್ರ ಏನು? ಅಣುಸೂತ್ರ. ನೈಟ್ರಿಕ್ ಆಸಿಡ್
1: NO3.
0: ಇಲ್ಲ, NO3 ತಪ್ಪು. NO3 ತಪ್ಪು.
1: HNO3.
0: HNO3 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ಖಂಡಕ್ಕೆ. ಚರಕ, ನಿಮ್ಗೆ ನ್ಯೂಟನ್ ಚಲನಾ ನಿಯಮಗಳನ್ನ ಹೇಳಿದಾನೆ, ನ್ಯೂಟನ್ ಲಾಸ್ ಆಫ್ ಮೋಷನ್, ಅದರಲ್ಲಿ ಮೊದಲ ನಿಯಮ ಏನು ಏನು ಹೇಳುತ್ತೆ?
2: ಲಾ ಆಫ್ ಇನರ್ಷಿಯಾ. ಎವ್ರಿ ಬಾಡಿ ಇಸ್ ಎ ಸ್ಟೇಟ್ ಆಫ್ ರೆಸ್ಟ್ ಆರ್ ಇನ್ಫ್ರಮ್ ಮೋಷನ್ ಅನ್ಲೆಸ್ ಇಟ್ ಇಸ್ ಕಂಪೈಲ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್.
0: ಗುಡ್, ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ಪೂರ್ತಿ 10 ಅಂಕ. ಎವ್ರಿ ಬಾಡಿ ಕಂಟಿನ್ಯೂಸ್ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಇಟ್ ಇಸ್ ಕಂಪೈಲ್ಡ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಟು ಚೇಂಜ್ ದಟ್ ಸ್ಟೇಟ್. ಪೂರ್ತಿ 10 ಅಂಕ. ಈಗ ಬ್ರಹ್ಮಗುಪ್ತ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಬಲೂನ್ಸ್ ಎಲ್ಲ ಹಾರ್ಲಿಕ್ಕೆ ಬಿಡ್ತಾರಲ್ಲಪ್ಪ, ಆ ಹಾರೋ ಬಲೂನ್ ಗಳಲ್ಲಿ ಒಂದು ಅನಿಲವನ್ನ ತುಂಬಿರ್ತಾರೆ, ಯಾವುದದು?
2: ಹೀಲಿಯಂ.
0: ಹೀಲಿಯಂ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ಈಗ ವರಾಹಮಿಹಿರ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ಸೈನ್ಸ್ ಪ್ರಶ್ನೆ. ಗಾಳಿಯಲ್ಲಿ ಬೆಳಕಿನ ವೇಗ ಎಷ್ಟು? ಸ್ಪೀಡ್ ಆಫ್ ಲೈಟ್ ಇನ್ ಏರ್.
3: 3×10⁸ ms.
0: ಸರಿಯಾದಂತಹ ಉತ್ತರ. 3×10⁸ ms ಅಥವಾ 300,000 km/s ಸರಿಯಾಗಿದೆ ಉತ್ತರ. ಪೂರ್ತಿ 10 ಅಂಕ ವರಾಹಮಿಹಿರ ತಂಡಕ್ಕೆ. ಬರ್ಲಿ ಚಪ್ಪಳೆ. ನಿಮ್ ಫ್ರೆಂಡ್ಸ್ ಅಲ್ಲ ಎಲ್ಲ. ಆರ್ಯಭಟ ತಂಡಕ್ಕೆ ಈಗ ಈ ವಿಜ್ಞಾನ ಸುತ್ತಿನ ಕೊನೆಯ ಪ್ರಶ್ನೆ. ವಿಟಮಿನ್ ಬಿ ಅಂತಿರಲ್ಲ, ಅದರ ಕೊರತೆಯಿಂದ ಒಂದು ಬರುವಂತ ಪ್ರಮುಖ ರೋಗ ಯಾವುದು? ಮೈಕಲ್ ಹೇಳ್ಬೇಕು. ವಿಟಮಿನ್ ಬಿ ಇಂದ ಬರುವಂತ, ಅದರ ಕೊರತೆಯಿಂದ ಬರುವಂತ ಪ್ರಮುಖ ರೋಗ ಯಾವುದು? ABCD 4 ಕೊರತೆಯಿಂದ ಒಂದೊಂದು ಪ್ರಮುಖವಾದಂತ ರೋಗಗಳು ಬರುತ್ತೆ. ಯೋಚನೆ ಮಾಡಿ, ಸಮಯ ಇದೆ. ಈ ಸುತ್ತಲ್ಲಿ ಎಲ್ಲರೂ ಕೂಡ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದೀರಾ. ಪಾಸ್.
2: ಬೆರಿಬೆರಿ.
0: ಬೆರಿಬೆರಿ ಸರಿಯಾದಂತಹ ಉತ್ತರ. ಸುಶ್ರುತ ತಂಡಕ್ಕೆ 5 ಬೋನಸ್ ಅಂಕ. ವಿಟಮಿನ್ ಎ ಇಂದ ರಾತ್ರಿ ಕುರುಡು, ನೈಟ್ ಬ್ಲೈಂಡ್ನೆಸ್, ಬೆರಿಬೆರಿ. ಸಿ ಇಂದ ಸ್ಕರ್ವಿ, ಡಿ ಇಂದ ರಿಕೆಟ್. ಇದಾಗಿತ್ತು 2ನೇ ಸುತ್ತು, ಸಾಮಾನ್ಯ ವಿಜ್ಞಾನ ಸುತ್ತು. ಈಗ 2 ಸುತ್ತುಗಳಾಗಿದೆ, 3ನೇ ಸುತ್ತನ್ನ ಆರಂಭ ಮಾಡುವಂತ ಸಮಯ. 3ನೇ ಸುತ್ತು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ನಿಮ್ಮ ಸಾಮಾನ್ಯ ಸಿನಿಮಾ ಜ್ಞಾನ ಅಥವಾ ಸಾಮಾನ್ಯ ಜ್ಞಾನವನ್ನ ಪರೀಕ್ಷೆ ಮಾಡುವಂತ ಸುತ್ತು. ಆಡಿಯೋ ವಿಜುವಲ್ ರೌಂಡ್, ಚಿತ್ರ ಮತ್ತು ಧ್ವನಿಯನ್ನ ಗುರುತಿಸುವಂತ ಸುತ್ತು. ಈಗ ಮೊದಲಿಗೆ ಚಿತ್ರಗಳನ್ನ ಗುರುತಿಸುವಂತ ಸುತ್ತು. ಭವಿಷ್ಯ ಮೇಡಮ್ ಒಂದು ಚಿತ್ರನ ಪ್ಲೇ ಮಾಡ್ತಾರೆ, ಆರ್ಯಭಟ ತಂಡ. ಫಸ್ಟ್ ಚಿತ್ರ ನೋಡಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನಾನು ಕೇಳ್ತೀನಿ, ಉತ್ತರ ಕೊಡಿ. ಮೂಕ ಚಿತ್ರಗಳ ಮೂಲಕ ಯುಗದ ಅತ್ಯಂತ ಪ್ರಭಾವಶಾಲಿ ನಟ, ನಿರ್ದೇಶಕ ಮತ್ತು ಹಾಸ್ಯ ನಟ ಯಾರಿವರು?
3: ಚಾರ್ಲಿ ಚಾಪ್ಲಿನ್.
0: ಚಾರ್ಲಿ ಚಾಪ್ಲಿನ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಆರ್ಯಭಟ ತಂಡಕ್ಕೆ. ಈಗ ವರಾಹಮಿಹಿರ ತಂಡಕ್ಕೆ ಯಾವ ಚಿತ್ರ ಬರುತ್ತೆ, ಏನ್ ಪ್ರಶ್ನೆ ನೋಡೋಣ. ಭಾರತದ ಉಕ್ಕಿನ ಮನುಷ್ಯ ಅಂತಾನೆ ಕರೆಯೋ ಇವ್ರು ಯಾರು?
4: ಸರ್ದಾರ್ ವಲ್ಲಭಾಯ್ ಪಟೇಲ್.
0: ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ವರಾಹಮಿಹಿರ ತಂಡಕ್ಕೆ. ಈಗ ಮುಂದಿನ ನೇರ ಚಿತ್ರ ಯಾರಿಗೆ? ಬ್ರಹ್ಮಗುಪ್ತ ತಂಡಕ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಯಾರಿವರು?
5: ದಳಪತಿ ವಿಜಯ್.
0: ದಳಪತಿ
5: ವಿಜಯ್.
0: ವಿಜಯ್ ಸರಿಯಾದಂತ ನೋಡಿ, ಅಡಿಷನ್ ಸೇಲ ಬಿಡ್ತಾರೆ ಅವರು. ಪೂರ್ತಿ 10 ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ಚರಕ ತಂಡಕ್ಕೆ ಈಗ ಚಿತ್ರ ಬರ್ತಾ ಇದೆ. ಖ್ಯಾತ ಹಿಂದೂಸ್ತಾನಿ ಗಾಯಕಿ, ಪದ್ಮವಿಭೂಷಣ, ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವ ಇವರು ಯಾರು? ಶ್ರೀಕಂಠ ಸರ್ ರೆಡಿ ಇದ್ದಾರೆ ಉತ್ತರ ಹೇಳಕ್ಕೆ. ನಿಮ್ದು ಕರ್ನಾಟಕದವರು ನೋಡಿಲ್ವಾ? ಪಾಸ್. ತಪ್ಪು. ಸಮಯ ಇಲ್ಲ ನಿಮಗೆ, ಯಾರಿಗೂ ಸಮಯ ಇಲ್ಲ. ಆಡಿಯನ್ಸ್ ಸರ್ ಹೇಳ್ತಾರೆ, ಗಂಗೂಬಾಯಿ ಹಾನಗಲ್ ಅವರು. ಯಾರು ಉತ್ತರ ಕೊಟ್ಟಿಲ್ಲ. ಕೊನೆಯ ಚಿತ್ರ ಸುಶ್ರುತ ತಂಡಕ್ಕೆ. ಈಗ ಕೊನೆಯ ಚಿತ್ರ
1: ಅಲೆಕ್ಸಾಂಡರ್.
0: ಆಂಗ್ಲ ಭಾಷೆಯ ಪ್ರಸಿದ್ಧ ಕಾದಂಬರಿಕಾರರು, ಲೇಖಕರು, ನಾಟಕರು ಆದಂತಹ ಇವರು ಯಾರು?
1: ವಿಲಿಯಂ ಶೇಕ್ಸ್ಪಿಯರ್.
0: ವಿಲಿಯಂ ಶೇಕ್ಸ್ಪಿಯರ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. ಈಗ ಇದರಲ್ಲಿ ಈಗ ಧ್ವನಿ ಗುರುತಿಸುವ ಸುತ್ತು. ಒಳ್ಳೊಳ್ಳೆ ಸಾಂಗ್ ಪ್ಲೇ ಮಾಡ್ತೀವಿ, ಕೇಳಿ ಎಂಜಾಯ್ ಮಾಡಿ, ಆಮೇಲೆ ಉತ್ತರ ಹೇಳಿ. ಉತ್ತರ ಹೇಳಿದ್ರೆ ಪರವಾಗಿಲ್ಲ, ಎಂಜಾಯ್ ಮಾಡಿ. ಮೊದಲ ಸಾಂಗ್

0: ಸಾಂಗ್ ಕೇಳಿದ್ರಲ್ಲ, ಪ್ರಶ್ನೆ ಈ ಗೀತೆಯನ್ನ ಈ ಸಾಂಗ್ ಅನ್ನ ಹಾಡಿರೋ ಅಂತ ಗಾಯಕರು ಯಾರು, ಮತ್ತೆ ಇದರ ಪಲ್ಲವಿಯ ಸಾಲನ್ನ ತಾವು ಹೇಳ್ಬೇಕು. ಇದು ಚರಣ ಪ್ಲೇ ಮಾಡಿರೋ ನಾವು, ಪಲ್ಲವಿ ಅಲ್ಲ. ಫಸ್ಟ್ ಲೈನ್ 20 ಅಂಕ ಮೇಡಮ್ ಇದಕ್ಕೆ. ಯಾರು ಗಾಯಕರು ಹೇಳಿದ್ರೆ, ಸಿಂಗರ್ ಹೇಳಿದ್ರೆ 10, ಹಾಡಿದ್ರೆ 10, ಪಾಸ್ ಆದ್ರೆ 5 ಇರುತ್ತೆ ಅವ್ರಿಗೆ. ಹಾಡಿರೋದು ಯಾರು? ಫಸ್ಟ್ ಸಾಲ್ ಹೋಗ್ಲಿ, ಫಸ್ಟ್ ಸಾಲ್ ಗೊತ್ತಿಲ್ವಾ? ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವ್ ಹೇಳಲ್ಲ ಇದ್ರು. ನಾನು ಸಮಯ ಓಡ್ತಾ ಇದೆ, ಪಾಸ್ ನಿಮಗೂ ಗೊತ್ತಿಲ್ಲ.
1: ಶಿವ ಅಂತ ಓಡಿ,
0: ಜೋರಾಗಿ ಹೇಳಿ ಹೇಳಿ.
1: ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ,
0: ಆಮೇಲೆ
1: ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತು
0: ಬೈಕಿನಲ್ಲಿ, ಸಿಕ್ಕಾಬಟ್ಟೆ
1: ಸಾಲ.
0: ಸರ್, 5 ಬೋನಸ್ ಅಂಕ. ಹಾಡಿದವ್ರು ಯಾರು ಅಂತ ಹೇಳಿದ್ರೆ ಇನ್ನೈದು ಸಿಗುತ್ತೆ.
1: ಪುನೀತ್,
0: ಪುನೀತ್ ಅಲ್ಲ, ಪುನೀತ್ ಅಭಿನಯ ಮಾಡಿದ್ದಾರೆ. ಇಲ್ಲ, ಸಮಯ ಇಲ್ಲ.
2: ಹರಿಕೃಷ್ಣ
0: ಅಲ್ಲ, ಹರಿಕೃಷ್ಣ ಅಲ್ಲ, ಯಾರಿಗೆ ಕೇಳಿದ್ದು ನಿಮ್ಗೇನೆ ಇಲ್ಲ. ಆಡಿಯನ್ಸ್, ಶಿವ ಅಂತ ಹೋಗುತ್ತಿದ್ದೆ ಅದು ಹೇಳ್ಬಿಟ್ಟಿದ್ದಾರೆ, 5 ಸಿಕ್ಕಿದೆ. ಯಾರು ಹಾಡಿದ್ದು ನಿಮ್ಮಂತಲ್ಲ? ಟಿಪ್ಪು ಹಾಡಿರೋದು ಯಾರಿದನ್ನ? ಟಿಪ್ಪು ಅವ್ರು ಹಾಡಿರೋದು. ಸರ್, ಅವರಿಗೆ 5 ಬೋನಸ್ ಅಂಕ. ನೇರ ಪ್ರಶ್ನೆಗೆ ಉತ್ತರ ಕೊಟ್ರೆ 10+10 20 ಸಿಗುತ್ತೆ ನೋಡಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಳ್ಳೆ ಮಾರ್ಕ್ಸ್. ಈಗ ವರಾಹ ಮಿಹಿರ ತಂಡಕ್ಕೆ ಧ್ವನಿ.

0: ನಿಮಗೂ ಅದೇ ಪ್ರಶ್ನೆ. ಈ ಗೀತೆಯನ್ನ ಹಾಡದಂತಹ ಗಾಯಕರು ಯಾರು, ಸಿಂಗರ್ಸ್, ಮತ್ತೆ ಇದರ ಪಲ್ಲವಿ ಸಾಲನ್ನ ಹಾಡ್ಬೇಕು ಅಥವಾ ಹೇಳಿದ್ರೆ ಸಾಕು, ಬಂದ್ರೆ ಹಾಡ್ಬೋದು ಚೆನ್ನಾಗಿ. ಸರ್, ಇವ್ರನ್ನ ಸಿನಿಮಾ ನೋಡಕ್ ಬಿಟ್ಟಿಲ್ಲ ನೀವು? ಇವ್ರಿಗೆ ಈಗಿನವಾಗ್ಬೇಕು, ಹೋದ ವರ್ಷದ್ದು ಈ ವರ್ಷ ಇದೇ ಹಳೇದಾಗೋದ್ವಾ? ಸಮಯ ನೋಡ್ಕೊಳ್ಳಿ ಮೇಡಮ್, 30 ಸೆಕೆಂಡ್ಸ್. ಹಾಡಿದ್ದೆ ಯಾರು, ಇಬ್ರು ಸಿಂಗರ್ಸ್ ಹೆಸರು, ಸಮಯ ಆಗಿದೆ.
1: ಹಾಡು ಹೇಳಿ ಹೇಳಿ, ಯಾವ್ದು
2: ಯಾವ ಹಾಡು ಅಂತ?
0: ಹಾಡು ಯಾವ್ದು ಹೇಳಿ?
3: ಅದು ಬುಲ್ಬುಲ್ ಮಾತಾಡ.
0: ಇಲ್ಲ, ಸ್ಟಾರ್ಟಿಂಗ್ ಲೈನ್ ಹೇಳ್ಬೇಕು ಕರೆಕ್ಟ್ ಆಗಿ.
2: ಸರ್, ಹಾಡಿರೋದು ಹೇಮಂತ್.
0: ಹೇಮಂತ್, ಮತ್ತೆ
2: ಸರ್ ಅವ್ರ ಜೊತೆ ಅನುರಾಧ ಭಟ್.
0: ಅನುರಾಧ ಭಟ್ ಅಲ್ಲ,
2: ಬುಲ್ಬುಲ್.
0: ಅದಲ್ಲ ಅದಲ್ಲ ಅದಲ್ಲ. ನೀವು? ಇಲ್ಲ, ಹೇಮಂತ್ ಹೇಳಿದರೆ ಇವ್ರಿಗೆ 5 ಅಂಕ ಕೊಡೋಣ. ಸಾಂಗ್ ಮಿಲ್ಲೇನಿ ಮೇಡಮ್ ಹೇಳ್ತಾ ಇದೆ ನೋಡಿ, ಬಿಟ್ಟು ಕೊಡೋದಿಲ್ಲ ಯಾಮಾರಿ ಅಲ್ವಾ, ನಾ ಒಳ್ಳೆ ಹುಡುಗ ಅಲ್ವಾ. ಮಾತಾಡ ನೋಡಿದ್ರ ಹೇಳ್ತಾರೆ, ಗೊತ್ತಿದೆ. ಈಗ ಬ್ರಹ್ಮಗುಪ್ತ ತಂಡಕ್ಕೆ ಯಾವ ಸಾಂಗ್ ಬರುತ್ತೆ ನೋಡೋಣ ಆಡಿಯನ್ಸ್.

0: ಇದು ಗೊತ್ತಾಗ್ತಿಲ್ವಾ? ಅಯ್ಯೋ ಶಿವನೇ, ಫಸ್ಟ್ ಲೈನ್ ಯಾವುದು? ಹಾಡಿದವ್ರು ಯಾರು? ಸಮಯ ಓಡ್ತಾ ಇದೆ ಶ್ವೇತಾ ಮೇಡಮ್, ಸಮಯ ನೋಡ್ಕೊಳ್ಳಿ.
1: ಹೊಂಗಾಟ ಆಡುವ ಅಂತ ಏನೊಬ್ರು?
0: ಇಲ್ಲ ಇಲ್ಲ, ಫಸ್ಟ್ ಲೈನ್ ಪಲ್ಲವಿ ಸಾಲಗಳು ಹೇಳ್ಬೇಕು. ನಿಮ್ ಸಮಯ ಮುಗ್ದಿದೆ.
2: ಕಾಂತಾರ ಚಿತ್ರದ ಸಿಂಗಾರ ಸಿರಿ ವಿಜಯಪ್ರಕಾಶ್ ಆಡಿರೋದು.
0: ವಿಜಯಪ್ರಕಾಶ್ ಲೇಡಿ ಸಿಂಗರ್.
2: ಸಿಂಗಾರ ಸಿರಿ,
0: ಸಿಂಗಾರ ಸಿರಿ. 5+5 10 ಬೋನಸ್ ಅಂಕ ಆಡಿ. ನಿಮ್ದು ಗೊತ್ತಿದೆಯಲ್ಲ.
3: ಮುಚ್ಚಿ ಹೊಂಗನ ಸಾರ

ಇವರೆಲ್ಲ ಡೈಲಿ ಕ್ವಿಜ್ ಮಾಡ್ಬಿಡ್ಲಿ ಸರ್ ಅಂತಾರೆ. ಮೇಡಮ್ ಆಕಾಶವಾಣಿ ಡೈಲಿ ಬರಲಿ ಅಂತಿದ್ದಾರೆ ಅಂತ ಅವರು. ಚರಕ ತಂಡಕ್ಕೆ ನೇರವಾದಂತಹ ಧ್ವನಿ.

0: ರನ್ನ ಚಿತ್ರದ ಸುದೀಪ್ ಅವ್ರದ್ದು ಸೀರಿಯಲ್ ಹುಡುಗಿರ ನೋಡಲೇಬಾರದು.
1: ಆಮೇಲೆ
0: ವಿಜಯ್ ಪ್ರಕಾಶ್ ಆಡಿರೋದು.
1: ಹಾ, ವಿಜಯ್ ಪ್ರಕಾಶ್ ಆಡಿರೋಂಥದ್ದು. ಈಗ ಸಿಂಗರ್ಸ್ಗೆ ಹಾಡಾಡ್ಲಿಕ್ಕೆ ಅವಕಾಶ ಕೊಡೋಣ. ಹಾ, ರೆಡಿ, 1 2 3 ಸ್ಟಾರ್ಟ್.

0: ಈ ಸಾಂಗಿನ ಪಲ್ಲವಿ ಸಾಲನ್ನ ಹಾಡ್ಬೇಕು ಮೊದಲ ಸಾಲು, ಮತ್ತೆ ಸಿಂಗರ್ಸ್ ನೇಮ್ ಹೇಳ್ಬೇಕು.
1: ಏನೋ ಏನೋ ಆಗಿ
0: ತಪ್ಪಾಗಿದೆ.
1: ಗೂಗ್ಲಿ ನನ್ನ ಹಾರ್ಟಿನಲ್ಲಿ, ಗೂಗ್ಲಿ ನಾನು
0: ಟೆಸ್ಟಿನಲ್ಲಿ,
1: ಗೂಗ್ಲಿ
0: ನನ್ನ ಪ್ರೀತಿಯಲ್ಲಿ. ರೈಟ್ ರೈಟ್, 10 ಮಾರ್ಕ್ಸ್. ಸಿಂಗರ್ ಹೆಸರು ಹೇಳಿದ್ರೆ ನಿನ್ನ 10 ಸಿಗುತ್ತೆ, ಇಲ್ಲಾಂದ್ರೆ ಬೇರೆಯವ್ರಿಗೆ 5 ಮಾರ್ಕ್ಸ್ ಸಿಗುತ್ತೆ. ಪಾಪ ಕಷ್ಟಪಟ್ಟು ಹೇಳಿದ್ದಾರೆ. ಏನೋ ಆದ್ರೂ ಪಾಸ್.
2: ಚರಣ್ ರಾಜ್.
0: ಚರಣ್ ಅಲ್ಲ, ಗೊತ್ತಿಲ್ಲ ನೀವು ಆಡಿಯನ್ಸ್. ಹರಿಚರಣ್ ಮತ್ತೆ ಅಪೂರ್ವ ಶ್ರೀಧರ್ ಹಾಡಿರುವಂತದ್ದು ಇದು. ಗೂಗ್ಲಿ ಚಿತ್ರದ ಗೀತೆ. ಹಾಡನ್ನ ಸರಿಯಾಗಿ ಗುರುತಿಸಿದ್ದಾರೆ. ಈಗ ಮೂರು ಸುತ್ತುಗಳು ಮುಗ್ದಿದೆ. ಮೂರು ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದುಕೊಂಡು ಯಾವ ಸ್ಥಾನದಲ್ಲಿದೆ, ಇನ್ನೂ ಎರಡು ಸುತ್ತಿದೆ, ಏನ್ ಬೇಕಾದ್ರೂ ಬದಲಾವಣೆಗಳಾಗ್ಬಹುದು. ಸೊ ನೋಡೋಣ ಯಾವ ಯಾವ ತಂಡ ಎಷ್ಟು ಅಂಕ ಪಡೆದಿದೆ. ಓಕೆನಾ ಆಡಿಯನ್ಸ್? ಆರ್ ಯು ಆಲ್ ರೆಡಿ? ಓಟು ಸುರಕ್ಷಿತ್ ಪ್ರಭು ಸರ್. ಸರ್, ಈ ಸುತ್ತಲ್ಲಿ ಎಷ್ಟು, ಒಟ್ಟೆಷ್ಟು?
3: ಈ ಸುತ್ತಿನಲ್ಲಿ ಆರ್ಯಭಟ 10 ಅಂಕಗಳು, ಸುಶ್ರುತ 25 ಅಂಕಗಳು, ಚರಕ 35 ಅಂಕಗಳು, ವರಹಮೀರ 10 ಅಂಕಗಳು, ಬ್ರಹ್ಮಗುಪ್ತ 10 ಅಂಕಗಳು. ಒಟ್ಟು ಅಂಕಗಳು ಆರ್ಯಭಟ 25, ಸುಶ್ರುತ 55, ಚರಕ 65 ಅಂಕಗಳು, ವರಹಮೀರ 50 ಅಂಕಗಳು, ಬ್ರಹ್ಮಗುಪ್ತ 40 ಅಂಕಗಳು.
0: ಈಗ ಮೂರು ಸುತ್ತುಗಳ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದುಕೊಂಡು ಯಾವ ಸ್ಥಾನದಲ್ಲಿದ್ದೀರಿ ಅಂತ ತಿಳ್ಕೊಂಡ್ರೆ ಅಲ್ಲ, ಇನ್ನು ಬದಲಾವಣೆಗೆ ಅವಕಾಶ ಇದೆ.
4: ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗವನ್ನ ಕೇಳಿದಿರಿ. ಪ್ರಸ್ತುತಿ ಷಣ್ಮುಖ HV, ಸಹಕಾರ ಭವಿಷ್ಯ HY, ತಾಂತ್ರಿಕ ಸಹಕಾರ ಆರ್ಕೆ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕೇಳುಗರೆ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ಮೇ 19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿದ ಈ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಬಾಲನಂದನ ಕಾರ್ಯಕ್ರಮದಲ್ಲಿ ಚಿಲಿಪಿಲಿ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಧುವನ್ ಶೆಟ್ಟಿ ಆರ್. ಹಾಗೆ ನಾಳೆ ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವರುಣ್ ಕುಮಾರ್ ಪಾಲ್ ಅವರ ಹವಾಯಿನ್ ಗಿಟಾರ್ ವಾದನ ಆಲಿಸಬಹುದು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮೀ ಮಂಗಳಮೂರ್ತಿ ಅವರಿಂದ ಭಾಷಣ ಕೇಳುವಿರಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ ಕಬ್ಬೇರ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಈಗ ಸಮಯ ಸರಿಯಾಗಿ 8:30:17. ಈಗ ಕೆಲವು ಗಜಲ್ಗಳನ್ನು ಆಲಿಸೋಣ. ಆರಂಭದಲ್ಲಿ ಕೇಳಿ ಸುದರ್ಶನ್ ಫಕೀರ್ ಅವರ ರಚನೆ, ಹಾಡಿದ್ದಾರೆ ರಾಜೇಂದ್ರ ಮೆಹ್ತಾ.

0: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಗಜಲ್ಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಹತ್ ಇಂದೋರಿಯವರ ರಚನೆ, ಹಾಡಿದ್ದಾರೆ ಜಗಜಿತ್ ಸಿಂಗ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೊನೆಯದಾಗಿ ಕೇಳಿ ಅನುರಾಧಾ ಪೌಡ್ವಾಲ್ ಅವರು ಹಾಡಿರುವ ಜಮೀರ್ ಖಜ್ಮಿ ಅವರ ಗಜಲ್.

ಆತ್ಮೀಯ ಕೇಳಿದರೆ, ಇದುವರೆಗೂ ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರ ಮಧುರ ಸ್ವರದಲ್ಲಿರುವ ಬಿಡುಗಡೆ ಚಿತ್ರದ ಗೀತೆ. ಗೀತೆಯ ರಚನೆ ಚಿ ಉದಯಶಂಕರ್ ಅವರದು, ರಾಗ ಜೋಡಣೆ ಎಂ ರಂಗರಾವ್ ಅವರಿಂದ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಒಂದು ಯುಗಳಗೀತೆ ಹೊಸ ಬೆಳಕು ಚಿತ್ರದಿಂದ. ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್ ಅವರಿಂದ.

ಆತ್ಮೀಯ ಕೇಳುಗರೆ, ಒಂದಕ್ಕಿಂತ ಒಂದು ಮಧುರವಾದ ಗೀತೆಯನ್ನ ಕೇಳುವುದು ಈ ಮಧುರಗಾನ ಕಾರ್ಯಕ್ರಮದಲ್ಲಿ ಮಾತ್ರ. ಮುಂದಿನ ಗೀತೆ ಮಹಾತ್ಯಾಗ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ರಾಮಕೃಷ್ಣ. ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನವನ್ನ ಆಲಿಸುತ್ತಿದ್ದೀರಿ. ಮುಂದಿನ ಗೀತೆ ಮರ್ಯಾದೆ ಮಹಲು ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಆತ್ಮೀಯ ಕೇಳುಗರೆ, ಇನ್ನು ಮೂರು ಮಧುರವಾದ ಗೀತೆಗಳು ನಿಮಗಾಗಿ ಕಾಯುತ್ತಿವೆ. ಮುಂದಿನ ಗೀತೆ ಬೋರೆಗೌಡ ಬೆಂಗಳೂರಿಗೆ ಬಂದ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ. ಚಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಈಗ ಕೇಳಿ ಟಿಜಿ ಲಿಂಗಪ್ಪ ಇವರು ಸಂಗೀತ ನೀಡಿರುವ ಒಂದು ಹೆಣ್ಣಿನ ಕಥೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಗೀತೆಯ ರಚನೆ ವಿಜಯ ನಾರಸಿಂಹ ಅವರಿಂದ.

ಮಧುರ ಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಾಣಿ ಜಯರಾಮ್ ಅವರು ಹಾಡಿರುವ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಗೀತಪ್ರಿಯ, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಆತ್ಮೀಯ ಕೇಳುಗರೆ, ಹೇಗಿತ್ತು ಇಂದಿನ ಮಧುರ ಗಾನ ಕಾರ್ಯಕ್ರಮ? ಎಲ್ಲ ಗೀತೆಗಳು ಇಷ್ಟ ಆದವು ಎಂಬುದಾಗಿ ಭಾವಿಸುತ್ತಾ ಇಂದಿನ ಮಧುರ ಗಾನ ಕಾರ್ಯಕ್ರಮವನ್ನು ಅಂತಿಮಗೊಳಿಸುತ್ತಿದ್ದೇವೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ 10:30. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.